ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 MHz ಕಂಪನಾಂಕಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವರ್ಷಕ್ಕೆ 1948, ಜ್ಯೇಷ್ಠ ಮಾಸದ 26ನೇ ದಿನ, ಅಂದರೆ 2026 ಜೂನ್ ತಿಂಗಳ 16ನೇ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜಿನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
2: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
3: ಜಪವ ಮಾಡಿದರೇನು, ತಪವ ಮಾಡಿದರೇನು.
4: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
5: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
2: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಕನಕ ದೀಪ.
6: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಕೇಳಿ ಸಪ್ನ ಕಟ್ಟಿ ಅವರಿಂದ ಚಿಂತನ.
7: ಎದೆ ಡವ ಡವ ಹೊಡೆದುಕೊಳ್ಳುತ್ತದೆ, ಕೈಕಾಲು ಬೆವರುತ್ತವೆ, ಹಣೆಯ ಗುಂಟ ಬೆವರಿನ ಸಾಲು, ಇವೆಲ್ಲ ಏನಿವೆಯಲ್ಲ ಆತಂಕ ಎಂಬ ಭೂತದ ಅಂಗಾಂಗಗಳು. ಅದೊಮ್ಮೆ ತನ್ನ ಕಪಿ ಮುಷ್ಟಿಯಲ್ಲಿ ನಮ್ಮನ್ನು ಬಿಗಿದು ಹಿಡಿಯಿತೆಂದರೆ ಮತ್ತೆ ಬಿಡಿಸಿಕೊಳ್ಳೋದೇ ಕಷ್ಟ. ಬದುಕಿನಿಂದ ತೀವ್ರ ನಿರೀಕ್ಷೆ, ಪ್ರತಿಯೊಂದು ವಿಷಯದಲ್ಲೂ ಪರಿಪೂರ್ಣತೆಯ ಆಪೇಕ್ಷೆ, ಜೀವನದಲ್ಲಿ ಯಾವುದನ್ನೂ ಬಿಡಬಾರದು, ಎಲ್ಲವನ್ನೂ ಭೋಗಿಸಿಯೇ ತೀರಬೇಕೆಂಬ ಹುಚ್ಚು ಆಸೆ, ಇವೆಲ್ಲ ಏನಿವೆಯಲ್ಲ ಆತಂಕದ ಕೆಲ ಕಾರಣಗಳು. ಇದೆಲ್ಲದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಒತ್ತಡವೊಂದು ಇಂದು ಹೆಚ್ಚಿನ ಕಾರಣವಾಗಿದೆ. ನಾನು ಯಾರನ್ನೂ ಸಹಾಯ ಕೇಳುವವಳಲ್ಲ, ಪೂರ್ತಿ ಸ್ವತಂತ್ರಳು ಎಂದು ಹೇಳೋ ನಮ್ಮ ಇಂದಿನ ನವ ತರುಣಿಯರೇನಿದ್ದಾರಲ್ಲ, ಅವರ ಈ ಮುಖವಾಡದ ಕೆಳಗೆ ಮನೆಯ ಮಕ್ಕಳ ಜವಾಬ್ದಾರಿ, ನೌಕರಿಯ ಒತ್ತಡ, 4 ಜನರಲ್ಲಿ ಹೌದೆನಿಸಿಕೊಳ್ಳಬೇಕೆಂಬ ಹಂಬಲ, ಇವೆಲ್ಲ ಸೋತು ಸುಣ್ಣವಾಗಿ ಬಿದ್ದಾವ. ಈಗಂತೂ ಗಂಡ ಹೆಂಡತಿ ಮಗು ಈ ತ್ರಿಕೋನದ್ದೇ ಸಂಸಾರ. ಯಾವ್ಯಾವುದೋ ಕಾರಣಕ್ಕಾಗಿ ಬಹಳ ಕುಟುಂಬ

0: ಕುಟುಂಬಗಳಲ್ಲಿ ಹಿರಿಯರು ಇಲ್ಲ. ಹೀಗಾಗಿ ನವಗ್ರಹಿಣಿಯರಿಗೆ ಆಯಾಗಳನ್ನು ಅವಲಂಬಿಸಲೇಬೇಕಾಗುತ್ತದೆ. ಆಯಾಗಳು ಆತಂಕದ ಆಯಾಮಗಳಾದ ಸಾಕಷ್ಟು ಘಟನೆಗಳಿವೆ. ಒಳ್ಳೆಯ ಶಾಲೆ, ಒಳ್ಳೆಯ ಕಾಲೇಜು, ಒಳ್ಳೆಯ ನೌಕರಿ, ಒಳ್ಳೆಯ ಸಂಗಾತಿ, ಒಳ್ಳೆಯ ಮನೆ, ಹೀಗೆ ಮುಗಿಯಲಾರದ ಒಳ್ಳೆಯ ಸಂಗತಿಗಳ ಸರಪಳಿಯಾಗಿ ಬಿಟ್ಟಿದೆ ಬದುಕು. ಆದರೆ ಯಾರನ್ನಾದರೂ ಹಿಡಿದು ನಿಲ್ಲಿಸಿ ಈ ಒಳ್ಳೆಯ ಅಂದರೆ ಏನಪ್ಪ ಅಂತ ಕೇಳಿ ನೋಡ್ರಿ, ಯಾರ ಕಡೆಯೂ ಉತ್ತರ ಇಲ್ಲ. ಯಾವುದೋ ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ವಿಹರಿಸುತ್ತಾ ಹೆಚ್ಚಿನ ಒತ್ತಡ ತಂದುಕೋತಿದ್ದಾರೆ ಇಂದಿನ ಯುವಜನಾಂಗ. ಇನ್ನು ವಯಸ್ಕರದ್ದೇ ಒಂದು ಬೇರೆ ಸಮಸ್ಯೆ. ಇವರು ಮಕ್ಕಳಿಗೂ ಬೇಕಾದವರು, ವೃದ್ಧರಿಗೂ ಬೇಕಾದವರು. ಆದರೂ ಇಬ್ಬರ ನಡುವೆ ಸಿಲುಕಿ ಕೆಲವೊಮ್ಮೆ ದಿಕ್ಕು ತಪ್ಪುವ ಪರಿಸ್ಥಿತಿಯೂ ಬರಬಹುದು. ನನ್ನ ಜೊತೆ ಯಾರೂ ಮಾತೇ ಆಡಂಗಿಲ್ಲ, ದಿನಾ ಹತ್ರ ಕೂತು ಸಮಯ ಕಳೆಯಂಗಿಲ್ಲ. ಇದು ವೃದ್ಧರ ಸಮಸ್ಯೆ. ಇವನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕನಿಷ್ಠ 70%ನಷ್ಟು ಸಮಸ್ಯೆ ನಾವಾಗಿಯೇ ತಂದುಕೊಂಡಂಥವು ಅಂತ ಮನವರಿಕೆ ಆಗ್ತದೆ. ಉದಾಹರಣೆಗೆ, ನೌಕರಿ ಎನ್ನುವುದು ನನ್ನ ಕುಟುಂಬದ ಜವಾಬ್ದಾರಿಗೆ ಹೆಗಲು ಕೊಡಲು ಇರುವ ಸಾಧನ, ಅದಕ್ಕೂ ಹೆಚ್ಚಿನ ನಿರೀಕ್ಷೆ ಅದರಿಂದ ಬೇಡ. ಮಗುವಿನ ಜವಾಬ್ದಾರಿಯನ್ನು ಸಮೀಪದಲ್ಲಿರೋ ಅತ್ತೆಯೊಂದಿಗೋ ತಾಯಿಯೊಂದಿಗೋ ಹಂಚಿಕೊಳ್ಳುವೆ. ಮನೆಯಲ್ಲಿ ಅತಿಥಿಯಂತಿರುವೆ. ಮಗ ಸೊಸೆಯರ ಮಧ್ಯೆ ತಲೆ ಹಾಕುವುದಿಲ್ಲ. ವಾನಪ್ರಸ್ಥ ಬಂದಿದೆ, ವನಕ್ಕೆ ಹೋಗಿಲ್ಲ ಅಷ್ಟೇ. ನನಗೆ ಬೇಕಾದ ಚಿಕಿತ್ಸೆ, ಔಷಧಿ, ಉಪಚಾರ ಮಾಡಿದ್ದಾರೆ. ವಾರಾಂತ್ಯದಲ್ಲಿ ಬಂದು ಪಕ್ಕ ಕೂತು ಮಾತನಾಡಿಸ್ತಾರೆ. ಅಷ್ಟು ಸಾಕು. ಅವರದ್ದು ಓಟದ ಬದುಕು, ನನ್ನದ್ದು ವಿಶ್ರಾಂತ ಬದುಕು. ಹೀಗೆ ನಮಗೆ ನಾವೇ ಹೇಳಿಕೊಂಡು ಆತಂಕಗಳಿಗೆ ಕೇವಲ ನಮ್ಮ ವಿವೇಕದಿಂದಲೇ ಪರಿಹಾರ ಕಂಡುಕೋಬಹುದು. ಇನ್ನುಳಿದ ಸುಮಾರು 30% ಆತಂಕ ಏನಿವೆಯಲ್ಲ, ಅವುಗಳಿಗೆ ಉತ್ತರ ಅಧ್ಯಾತ್ಮದಿಂದ ಪಡೆಯಬಹುದು. ಪ್ರಾಣಾಯಾಮವು ಆತಂಕ ನಿವಾರಣೆಗೆ ಉತ್ತಮ ಸಾಧನ. ಇದರ ಹಿಂದಿನ ಲಾಜಿಕ್ ಏನಪ್ಪ ಎಂದರೆ, ಉಸಿರು ಮನಸ್ಸು ಎರಡು ಪೂರಕಗಳು ಅನ್ನೋದು. ಮನಸ್ಸನ್ನು ನೇರವಾಗಿ ನಿಯಂತ್ರಿಸೋದು ಕಠಿಣ ಸಾಧ್ಯ. ಓ ಮನಸ್ಸೇ ಶಾಂತವಾಗು ಶಾಂತವಾಗು ಅಂದ್ಕೋತ್ ಕೂತರೆ ಆತಂಕ ಹೆಚ್ಚುತ್ತದೆ. ಆದರೆ ಉಸಿರಾಟದ ಮುಖಾಂತರ ಅದನ್ನು ಹತೋಟಿಗೆ ತರಬಹುದು. ಉದಾಹರಣೆಗೆ, ನಾವು ಸಿಟ್ಟಿಗೆದ್ದಾಗ ಉಸಿರು ತೀವ್ರಗತಿಯಲ್ಲಿರುತ್ತದೆ. ಅದನ್ನೇ ಗಮನಿಸುತ್ತಾ ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ ಹೋದಂತೆ ಮನಸ್ಸು ಶಾಂತವಾಗುತ್ತದೆ. ಹಲವು ನಿಮಿಷಗಳ ಧ್ಯಾನ, ಕೆಲವು ಸರಳ ಯೋಗಾಸನಗಳು ಕೂಡ ಆತಂಕ ನಿವಾರಣೆಯಲ್ಲಿ ಸಹಾಯ ಮಾಡುತ್ತವೆ. ಡಿವಿಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದೆಡೆ ಹೇಳ್ತಾರೆ, ಅರಗಣ್ಣು ನಮಗೆಂದು ಕೊರಕೊರಗಿ ಫಲವೇನು, ಅರ ಬೆಳಕು ಧರೆಯೊಳಂದೊರಲಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನೊಳಾದನಿತ ನೋಡಿ ಪರಕಿಸಿದೊಡದು ಲಾಭ ಮಂಕುತಿಮ್ಮ. ಈ ಮಾತು ಎಷ್ಟು ಖರೆ ಅದಲ್ಲ. ಜಗತ್ತಿನಲ್ಲಿ ಯಾರಿಗೂ ಬೇಕಾದದ್ದೆಲ್ಲ ಸಿಗುವುದಿಲ್ಲ. ಅದಿಲ್ಲ ಇದಿಲ್ಲ ಅಂತ ಕೊರಗಿ ಏನುಪಯೋಗ? ಇದ್ದುದರಲ್ಲೇ ಸುಖ ಕಾಣುತ್ತಾ ಸಂತಸ ಹಂಚಿ ಬಾಳೋದೇ ಬದುಕಿನ ಸಾರವಲ್ಲವೇ?
1: ಇದುವರೆಗೆ ಸಪ್ನಾ ಕಟ್ಟಿಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ರೈತ ಬಾಂಧವರೇ ನಮಸ್ಕಾರ. ಸಾವೆ ಈ ಬೆಳೆಯಲ್ಲಿ ಸುಕ್ಷೇಮ ಮತ್ತು DHLM 3 ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಪ್ರತಿ ಎಕರೆಗೆ 5-6 kg ಬಿತ್ತನೆ ಬೀಜ, 2-4 ton ಕೊಟ್ಟಿಗೆ ಗೊಬ್ಬರ ಮತ್ತು 12 kg ಸಾರಜನಕ, 6 kg ರಂಜಕ ಮತ್ತು 6 kg ಪೊಟ್ಯಾಷ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಬಿತ್ತನೆ ಬೀಜವನ್ನು 22.5 cm ಅಂತರದ ಸಾಲುಗಳಲ್ಲಿ 4 cm ಹೆಚ್ಚಿನ ಆಳವಿಲ್ಲದಂತೆ ಬಿತ್ತಬೇಕು. ಜೂನ್ ಮೊದಲನೇ ಪಾಕ್ಷಿಕದಲ್ಲಿ ಬಿತ್ತನೆ ಕಾರ್ಯ ಮುಗಿಸಿದರೆ ಉತ್ತಮ ಇಳುವರಿ ಬರ್ತದೆ. ಈ ಬೆಳೆಯಲ್ಲಿ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬೆಳೆಯುವುದು ಲಾಭಕರವೆಂದು ಕಂಡುಬಂದಿದೆ. ಇನ್ನು ಸೋಯಾ ಅವರೆ, ಈ ಬೆಳೆಯನ್ನ ಮರಳು ಮಿಶ್ರಿತ ಜೇಡಿಮಣ್ಣಿನವರೆಗೆ ಎಲ್ಲಾ ಮಣ್ಣುಗಳಲ್ಲಿಯೂ ಬೆಳೆಯಬಹುದು. ಆದರೆ ಮಣ್ಣಿನ ರಸಸಾರ 5 ಕಡಿಮೆ ಇರುವ ಮಣ್ಣು ಈ ಬೆಳೆಗೆ ಯೋಗ್ಯವಲ್ಲ. DSP 34, GS 93, 05 ಮತ್ತು DSP 1 ಈ ತಳಿಗಳನ್ನು ಜೂನ್ನಿಂದ July 15 ಬಿತ್ತಬಹುದು. ಪ್ರತಿ ಎಕರೆಗೆ 25 kg ಬಿತ್ತನೆ ಬೀಜ ಮತ್ತು 2.4 ton ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಅಲ್ಲದೆ

0: 16 ಕಿಲೋಗ್ರಾಂ ಸಾರಜನಕ, 32 ಕಿಲೋಗ್ರಾಂ ರಂಜಕ, 10 ಕಿಲೋಗ್ರಾಂ ಪೊಟ್ಯಾಷ್ ಮತ್ತು 5 ಕಿಲೋಗ್ರಾಂ ಜಿಂಕ್ ಸಲ್ಫೇಟ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಪೂರೈಸಬೇಕು. ಬಿತ್ತನೆಗೆ ಭೂಮಿ ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು 8 ಕಿಲೋಗ್ರಾಂ ಬಯೋಜೈಮನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಮುಖ್ಯವಾಗಿ 500 ಗ್ರಾಂ ರೈಜೋಬಿಯಂ ಜೀವಾಣುವನ್ನು ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ ಉಪಚರಿಸಿ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಪ್ರತಿ 8 ರಿಂದ 10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕು. ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ಉಪಚರಿಸಿ ನಂತರ ರೈಜೋಬಿಯಂ ಜೀವಾಣುವಿಂದ ಬೀಜೋಪಚಾರ ಮಾಡುವುದರಿಂದ ಇಳುವರಿ ಹೆಚ್ಚುತ್ತದೆ. ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಭೂಮಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು 1 ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜಗಳಿಗೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ಇಳುವರಿ ಹೆಚ್ಚುತ್ತದೆ ಹಾಗೂ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಇನ್ನು ಕಳೆ ನಿರ್ವಹಣೆ, ಬಿತ್ತನೆಯಾದ ದಿನ ಅಥವಾ ಮರುದಿನ 1.6 ಲೀಟರ್ ಅಲಾಕ್ಲೋರ್ 50 EC ಅಥವಾ 0.8 ಲೀಟರ್ ಕ್ಲೋಮ್ಯಾಜೋನ್ 50 EC ಅಥವಾ 15 ಗ್ರಾಂ ಕ್ಲೋರಿಮ್ಯೂರಾನ್ 25 WP ಅಥವಾ 1.3 ಲೀಟರ್ ಪೆಂಡಿಮೆಥೈಲಿನ್ 30 EC 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆ ಪ್ರದೇಶಕ್ಕೆ ಮಣ್ಣಿನಲ್ಲಿ ಮೇಲೆ ಸಿಂಪಡಿಸಬೇಕು. ಕ್ಲೋರಿಮ್ಯೂರಾನ್ ಕಳೆನಾಶಕವನ್ನು ಬಿತ್ತಿದ 15 ದಿವಸಗಳವರೆಗೆ ಸಿಂಪಡಣೆ ಮಾಡಬಹುದು. ನಂತರ 20 ರಿಂದ 25 ದಿನಗಳ ಅವಧಿಯಲ್ಲಿ ಒಂದು ಸಾರಿ ಅಂತರ ಬೇಸಾಯ ಮಾಡಬೇಕು. ಅಂತರ ಬೆಳೆಯಾಗಿ ಸೋಯಾ ಅವರೆ, ಹೈಬ್ರಿಡ್ ಹತ್ತಿ ಮತ್ತು ಸೋಯಾ ಅವರೆ, 2 ಸಾಲು ಸೋಯಾ ಅವರೆ ಮತ್ತು 1 ಸಾಲು ಹೈಬ್ರಿಡ್ ಹತ್ತಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 40 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಹೈಬ್ರಿಡ್ ಹತ್ತಿಯನ್ನು 60 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಗೋವಿನಜೋಳ ಮತ್ತು ಸೋಯಾ ಅವರೆ, 1 ಸಾಲು ಗೋವಿನಜೋಳದ ಜೊತೆ 2 ಸಾಲು ಸೋಯಾ ಅವರೆಯನ್ನು ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಗೋವಿನಜೋಳ 20 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಜಾನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಕೇಳಿ ಜಮಖಂಡಿ ತಾಲೂಕು ಚಿಮ್ಮಡದ ಸುಂದ್ರವ್ವ ಮೇದ್ರಿ ಹಾಗೂ ಮೇಳದವರಿಂದ ಚೌಡಕಿ ಪದಗಳು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಚಿಮ್ಮಡದ ಸುಂದರವ್ವ ಮೇತ್ರಿ ಹಾಗೂ ಮೇಳದವರಿಂದ ಚೌಡ್ಕಿ ಪದಗಳನ್ನು ಕೇಳಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಔಷಧೀಯ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ನಿರ್ಮಲಾ ಗಾಣಿಗೇರ್.
3: ಇಂದಿನ ಕಾಲದಲ್ಲಿ ತಂತ್ರಜ್ಞಾನವು ಔಷಧಿ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿದ್ದು ಔಷಧಿ ತಯಾರಿ, ರೋಗ ಪತ್ತೆ ಮತ್ತು ಚಿಕಿತ್ಸೆಯನ್ನು ವೇಗವಾಗಿ, ನಿಖರವಾಗಿ ಹಾಗೂ ಸುರಕ್ಷಿತವಾಗಿ ಮಾಡುತ್ತಿದೆ. ಇಂದು ಕಂಪ್ಯೂಟರ್ ನಿಯಂತ್ರಿತ ಯಂತ್ರಗಳ ಸಹಾಯದಿಂದ ಔಷಧಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಯಾರಿಸಲಾಗುತ್ತಿದೆ. ಕೆಲವು ಪ್ರಮುಖ ಯಂತ್ರಗಳೆಂದರೆ ಟ್ಯಾಬ್ಲೆಟ್ ಕಾಂಪ್ರೆಷನ್ ಮಷಿನ್. ಮಾತ್ರೆಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ತಯಾರಿಸಲು ಬಳಸಲಾಗುತ್ತದೆ. ಮಾತ್ರೆಗಳನ್ನು ತಯಾರಿಸಲು ಮೊದಲಿಗೆ ಔಷಧಿ ಪುಡಿಯನ್ನು ಮಿಶ್ರಣ ಯಂತ್ರದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಲಾಗುತ್ತದೆ. ನಂತರ ಆ ಪುಡಿಯನ್ನು ಟ್ಯಾಬ್ಲೆಟ್ ಕಾಂಪ್ರೆಷನ್ ಮಷಿನ್ಗೆ ಹಾಕಲಾಗುತ್ತದೆ. ಈ ಯಂತ್ರವು ಪುಡಿಯನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡು ಹೆಚ್ಚಿನ ಒತ್ತಡದಲ್ಲಿ ಒತ್ತಿ ಮಾತ್ರೆಯ ಆಕಾರಕ್ಕೆ ರೂಪಿಸುತ್ತದೆ. ನಂತರ ತಯಾರಾದ ಮಾತ್ರೆಗಳನ್ನು ಬ್ಲಿಸ್ಟರ್ ಪ್ಯಾಕಿಂಗ್ ಮಷಿನ್ ಮೂಲಕ ಸ್ಟ್ರಿಪ್ ಪ್ಯಾಕ್ಗಳಲ್ಲಿ ಸುರಕ್ಷಿತವಾಗಿ ಪ್ಯಾಕ್ ಮಾಡಲಾಗುತ್ತದೆ. ಅದೇ ರೀತಿಯಲ್ಲಿ ಕ್ಯಾಪ್ಸೂಲ್ ಫಿಲ್ಲಿಂಗ್ ಮಷಿನ್ ಕ್ಯಾಪ್ಸೂಲ್ಗಳಲ್ಲಿ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ತುಂಬಲು ಸಹಾಯ ಮಾಡುತ್ತದೆ. ಲಿಕ್ವಿಡ್ ಫಿಲ್ಲಿಂಗ್ ಮಷಿನ್ ಸಿರಪ್ನಂತ ದ್ರವ ಔಷಧಿಗಳನ್ನು ಬಾಟಲಿಗಳಲ್ಲಿ ತುಂಬಲು ಬಳಸಲಾಗುತ್ತದೆ. ಈ ಎಲ್ಲಾ ಯಂತ್ರಗಳು ಸ್ವಯಂಚಾಲಿತ ತಂತ್ರಜ್ಞಾನದಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಔಷಧಿಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ. ಕೃತಕ ಬುದ್ಧಿಮತ್ತೆ ಇಂದು ಔಷಧಿ ಸಂಶೋಧನೆಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ಮಾಡಲು ಸಹಾಯ ಮಾಡುತ್ತಿದೆ. ಇದರಿಂದ ಹೊಸ ಔಷಧಿಗಳನ್ನು ಕಡಿಮೆ ಸಮಯದಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿದೆ. ಪ್ರಯೋಗಾಲಯಗಳಲ್ಲಿಯೂ ತಂತ್ರಜ್ಞಾನ ಔಷಧಿಗಳ ಗುಣಮಟ್ಟ ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಉದಾಹರಣೆಗೆ HPLC ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಾಫಿ ಎಂಬ ಯಂತ್ರವನ್ನು ಔಷಧಿಯಲ್ಲಿರುವ ರಾಸಾಯನಿಕಗಳ ಪ್ರಮಾಣ ಮತ್ತು ಗುಣಮಟ್ಟ ಪರೀಕ್ಷಿಸಲು ಬಳಸಲಾಗುತ್ತದೆ. ಔಷಧಿಗಳ ಅವಧಿ ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸಲು ಮತ್ತು ಸುರಕ್ಷಿತವಾಗಿ ಬಳಸಲು ಈಗ ಹಲವು ಆಧುನಿಕ ತಂತ್ರಜ್ಞಾನಗಳು ಲಭ್ಯವಿವೆ. ಮೆಡಿಸಿನ್ ಪ್ಯಾಕ್ಗಳ ಮೇಲೆ ಇರುವ ಬಾರ್ಕೋಡ್ ಅಥವಾ QR ಕೋಡ್ಗಳನ್ನು ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ಅವಧಿ

0: ಮಾಹಿತಿ ತಿಳಿದುಕೊಳ್ಳಬಹುದು. ಕೆಲವು ಮೆಡಿಕಲ್ ಆಪ್ಗಳು ಔಷಧಿಗಳ ಎಕ್ಸ್ಪೈರಿ ಡೇಟ್ ಬಗ್ಗೆ ನೆನಪಿನ ಸೂಚನೆಗಳನ್ನು ನೀಡುತ್ತವೆ. ಇನ್ನು ಫಾರ್ಮಸಿಗಳಲ್ಲಿ ಡಿಜಿಟಲ್ ಸ್ಟಾಕ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಬಳಸಲಾಗುತ್ತದೆ. ಇದರಿಂದ ಅವಧಿ ಮುಗಿಯುವ ಔಷಧಿಗಳನ್ನು ಸುಲಭವಾಗಿ ಗುರುತಿಸಬಹುದು. ಔಷಧಿಗಳನ್ನು ತಂಪಾದ ಮತ್ತು ಒಣ ಸ್ಥಳಗಳಲ್ಲಿ ಇಡುವುದರಿಂದ ಅವುಗಳ ಗುಣಮಟ್ಟ ಕಾಪಾಡಿಕೊಳ್ಳಬಹುದು. ಅವಧಿ ಮೀರಿದ ಔಷಧಿಗಳನ್ನು ಬಳಸದೆ ಸುರಕ್ಷಿತವಾಗಿ ವಿಲೇವಾರಿ ಮಾಡಬೇಕು. ಈ ಸಣ್ಣ ಜಾಗ್ರತೆ ನಮ್ಮ ಆರೋಗ್ಯವನ್ನು ರಕ್ಷಿಸಲು ಸಹಾಯಕವಾಗುತ್ತದೆ. ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಲು ಈಗ ಹಲವು ತಂತ್ರಜ್ಞಾನಗಳು ಲಭ್ಯವಿವೆ. ಮೊಬೈಲ್ ಮೆಡಿಸಿನ್ ರಿಮೈಂಡರ್ ಆಪ್ಗಳು ಔಷಧಿ ತೆಗೆದುಕೊಳ್ಳುವ ಸಮಯದಲ್ಲಿ ಅಲಾರಾಂ ಮತ್ತು ಸೂಚನೆಗಳನ್ನು ನೀಡುತ್ತವೆ. ಕೆಲವು ಸ್ಮಾರ್ಟ್ ವಾಚ್ಗಳು ಮತ್ತು ಡಿಜಿಟಲ್ ಪಿಲ್ ಬಾಕ್ಸ್ಗಳು ಕೂಡ ಔಷಧಿ ತೆಗೆದುಕೊಳ್ಳಲು ನೆನಪಿಸುತ್ತವೆ. ಆದರೆ ಒಂದು ಮುಖ್ಯ ವಿಷಯವೇನೆಂದರೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳಬಾರದು. ಸ್ವಯಂ ಔಷಧಿ ಸೇವನೆ ಅಪಾಯಕಾರಿಯಾಗಬಹುದು ಮತ್ತು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ತಂತ್ರಜ್ಞಾನವನ್ನು ಜವಾಬ್ದಾರಿಯಿಂದ ಬಳಸುವುದು ಅತ್ಯಗತ್ಯ. ಹಾಗೆ ರೋಗಿಗಳ ಮಾಹಿತಿಯನ್ನು ಸುರಕ್ಷಿತವಾಗಿ ಕಾಯ್ದುಕೊಳ್ಳಬೇಕು ಮತ್ತು ತಂತ್ರಜ್ಞಾನವು ವೈದ್ಯರ ಸೇವೆಗೆ ಸಹಾಯವಾಗಬೇಕು ಹೊರತು ಮಾನವೀಯತೆ ಮತ್ತು ಕಾಳಜಿಯನ್ನು ಬದಲಾಯಿಸಬಾರದು. ಆಧುನಿಕ ತಂತ್ರಜ್ಞಾನ ಉತ್ತಮ ಔಷಧಿಗಳ ಭರವಸೆ.
1: ಔಷಧೀಯ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ನಿರ್ಮಲಾ ಗಾಣಿಗೇರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಔಷಧಿಗಳಲ್ಲಿರುವ ವಿವಿಧ ರಾಸಾಯನಿಕ ಘಟಕಗಳನ್ನು ಪ್ರತ್ಯೇಕಿಸಲು ಬಳಸುವ ಯಂತ್ರ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟ್ರೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ GRB 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ಧತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ಧರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು.

0: ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕು ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕೈ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟ್ರೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ ಜೂನ್ 15ರಂದು ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993ರಲ್ಲಿ ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ

0: ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನು ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನು ಆಡ್ತಾ ಇದ್ದಾರೆ. ಜೂನ್ 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93 ಆರಂಭ ಮಾಡಿ 24 ಮಕ್ಕಳನ್ನು ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು, ಊಟ ಕೊಟ್ಟು, ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂತ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93 ನಮ್ಮ ಬಂಡಾಡಿ ಈಶಾನ್ ಅವರು ಒಂದು ಕಂಬ ಕೊಟ್ಟರು. ಅವಾಗಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಬ್ಲೂ ಇದಾರೆ, ನ್ಯಾಷನಲ್ ಆಡಿದವರು ಇದಾರೆ. ಮೈಲಾರಿ ಸುರುಣಿ ಅಂತಕ್ಕಂತ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ್ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಕೇಳಿ ವಚನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ಧಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ 1000+ ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3 ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕೀರ್ಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ

0: ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
2: ನಲ್ಮೆಯ ಕೇಳುಗರೆ, ಭಕ್ತಿ ಮಾರ್ಗವನ್ನು ಮನದ ವಿಕಾರವನ್ನು ಕಳೆಯುವ ಮೂಲಕ ವಿಚಾರಗಳ ಮಂಥನದೊಡನೆ ಸಾಧಿಸಿದವರು ಬಸವಾದಿ ಪ್ರಮಥರು. ಆ ಘನ ವಿಚಾರಗಳೇ ಹೊಸ ಧರ್ಮದ ಉದಯಕ್ಕೆ ಕಾರಣವಾಗಿ ಅಜ್ಞಾನದ ಕತ್ತಲೆ, ಅಹಂಕಾರ, ಆಲಸ್ಯಗಳ ಜಡತೆ ಹರಿದು ಹೊಸ ಬೆಳಕು ಮೂಡಿತು.
1: ಜಗಜ್ಯೋತಿ ಬಸವಣ್ಣನವರ ಒಂದು ವಚನ ಹೀಗಿದೆ: ಬೆಳಗಿನೊಳಗಣ ಬೆಳಗು ಮಹಾಬೆಳಗು, ಶಿವಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಳಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವ. ಸೂರ್ಯ ಚಂದ್ರ ನಕ್ಷತ್ರಗಳಿಗೆಲ್ಲ ಬೆಳಕು ನೀಡಿದ ಆ ಮಹಾಬೆಳಗು ಶಿವ. ಆತ ಅರಿವಿನ ಕಣ್ಣಿಗೆ ಮಾತ್ರ ಕಾಣುವಂಥವನು. ಅಂಗೈಯಲ್ಲಿನ ಲಿಂಗಾರಾಧನೆ ಮೂಲಕವೇ ಆತ ನಮಗೆ ಕಾಣಸಿಗುತ್ತಾನೆ.
2: ಅಂಥ ಅವಕಾಶವನ್ನ ಜನಸಾಮಾನ್ಯರಿಗೂ ನೀಡಿದವರು ಬಸವಾದಿ ಪ್ರಮಥರು. ಆ ದಿವ್ಯಾನುಭೂತಿ ನೀಡುವ ವಚನಾಮೃತ ಸರಣಿಗಿದು ಸ್ವಾಗತ.
1: ಸುಸ್ವಾಗತ.

0: ತನಿವಿನ ಕೊರತೆಗೆ ಸುಳಿ ಸುಳಿದು,
1: ಮನದ ಕೊರತೆಗೆ ನೆನೆ ನೆನೆದು,
0: ಭಾವದ ಕೊರತೆಗೆ ತಿಳಿ ತಿಳಿದು,
1: ಶಬ್ದದ ಕೊರತೆಗೆ ಉಲಿದುಲಿದು, ಗುಹೇಶ್ವರನೆಂಬ ಲಿಂಗವು ಮನದಲ್ಲಿ ನೆಲೆಗೊಳ್ಳ

0: ಅಲ್ಲಂ ಪ್ರಭುಗಳು ಬೆಳಗಾವಿಯಿಂದ ತಮ್ಮ ಸಾಧನಾ ಜೀವನವನ್ನು ಆರಂಭಿಸಿದರು. ಸಂಚಾರಿಯಾಗಿ ಭಾರತವನ್ನೆಲ್ಲ ಸುತ್ತಿದವರು. ಹಿಮಾಲಯದಲ್ಲಿ ನೆಲೆ ನಿಂತು ತಪಸ್ಸಾಧನೆಗೈದವರು. ಉತ್ತರದ ಗಾಂಧಾರದಿಂದ ದಕ್ಷಿಣದ ಶ್ರೀಶೈಲದವರೆಗೆ ಸಂಚಾರ ಮಾಡಿ ಸಾಧನೆ ಬೋಧನೆ ಮಾಡಿ ಬಯಲುಕಾಯ ಸಿದ್ಧಿ ಮಾಡಿಕೊಂಡವರು. ಇಷ್ಟೆಲ್ಲ ಕಾಯ ವಾಚ ಮನಸ ಸಾಧನೆ ಮಾಡಿದರೂ ಅಲ್ಲಮ್ಮ ಪ್ರಭುಗಳಿಗೆ ಸಮಾಧಾನವಿಲ್ಲ. ಅದನ್ನೇ ಅವರು ಈ ವಚನದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ.
1: ಆಸೆಯೇ ದುಃಖಕ್ಕೆ ಮೂಲ ಕಾರಣ. ತನು ಮನಗಳ ಆಸೆಗಳು ವಿಚಿತ್ರವಾದವುಗಳು. ಮನದ ಹಿಂದೆ ಬೆನ್ನತ್ತಿದ ತನು ದುರ್ಬಲವಾಗುತ್ತದೆ. ಆ ದೌರ್ಬಲ್ಯವನ್ನು ನೀಗಲು ಪ್ರಸಾದ ಕಾಯವಾಗಬೇಕು. ತನುವನ್ನು ದುರ್ಬಲರ ಸೇವೆಗೆ ನಿಯುಕ್ತಿಗೊಳಿಸಬೇಕು. ಜಂಗಮಶೀಲನಾಗಿ ಗುರುವನ್ನು ಜ್ಞಾನಿಯನ್ನು ಹುಡುಕುವ ಕೈಂಕರ್ಯದಲ್ಲಿ ತೊಡಗಿಕೊಳ್ಳಬೇಕು. ಮನದ ಕೊರತೆ ನೀಗಲು ಸಿದ್ಧನಾಗಬೇಕು.
0: ಮಾನವ ಸಮಾಜ ಜೀವಿ. ಸಮಾಜದ ಎಲ್ಲರೊಡನೆ ನಕ್ಕು ನೆಲೆದಾಡುವ ಅವಕಾಶವನ್ನ ಪಡೆದವನೇ ಧನ್ಯ. ಅದಕ್ಕೋಸ್ಕರ ಕಲಾ ಪ್ರವೀಣನಾಗಿರಬೇಕು, ಸಂಸ್ಕೃತಿಯ ಆಗರವಾಗಿರಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತು ತೂಕಬದ್ಧವಾಗಿರಬೇಕು. ಲಿಂಗ ಮೆಚ್ಚಿ ಹೌದೌದು ಎನ್ನುವಂತಿರಬೇಕು.
1: ಸಾಧಕನಿಗೆ ಮಾತನಾಡುವ, ಭಾಷಣ ಮಾಡುವ, ಉಪದೇಶ ನೀಡುವ, ಬೋಧನೆ ಮಾಡುವ ಬಯಕೆ ಇರುತ್ತದೆ. ಜ್ಞಾನದ ಮಹಾಪೂರವೇ ಆದ ಆತ ಜನಸಾಮಾನ್ಯರಿಗೆ ತನ್ನ

0: ಜ್ಞಾನದ ಅರಿವು ಹೇಳುತ್ತಾ ಅವರಿಗೆ ಜಗದ ಇರುವು ತಿಳಿಸಿ ಅರಿವಿನಂಗಳ ವಿಸ್ತರಿಸಲು ನೆರವಾಗುತ್ತಾನೆ. ಮಂತ್ರ ಪಠಣ ಪಾರಾಯಣಗಳು ತಕ್ಕ ಮಟ್ಟಿಗೆ ಕೇಳುಗರ ಸಾಧನೆಗೆ ನೆರವಾಗುವಂಥವು.
1: ಶಬ್ದದ ಕೊರತೆಯನ್ನು ನೀಗಿಸುವ ಮತ್ತೊಂದು ಪರ್ಯಾಯ ಮಾರ್ಗವೆಂದರೆ ಸಂಗೀತ ಸಾಧನೆ. ಸಂಗೀತ ಸಾಧಕರು ಯೋಗಿಯ ಜೀವನ ನಡೆಸುವಂಥವರು. ಇಂಪಾದ ಹಾಡಿನ ಮೂಲಕ ರಾಗಲಹರಿ ನಡೆಸಿ ಜನಸಾಮಾನ್ಯರನ್ನ ಮಂತ್ರಮುಗ್ಧರನ್ನಾಗಿಸುತ್ತಾರೆ. ಸಂಗೀತವೆಂದರೆ ಶಾಂತಿ, ಸಂಗೀತವೇ ಯೋಗ. ನಿರ್ಮಲವಾದ ಜೀವನ, ವಿಚಾರಗಳು, ಲಹರಿಯ ಧಾರೆ ಎರೆಯುವ ಗುಣಗಳಿಂದಲೇ ಗುಹೇಶ್ವರನೆಂಬ ಲಿಂಗ ಮನದಲ್ಲಿ ನೆಲೆಗೊಳ್ಳಬಲ್ಲದು ಎಂದು ಬೀಗುತ್ತಾರೆ ಅಲ್ಲಮ ಪ್ರಭುಗಳು.
0: ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತ್ತೆಂಬೆನು, ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದರೆಂಬೆನು, ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು. ಚನ್ನಮಲ್ಲಿಕಾರ್ಜುನಯ್ಯ, ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದವರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಧ್ಯಯನ ಉಪನ್ಯಾಸಗಳ ಮೂಲಕ ಜನಜನಿತರಾದವರು. ಕನ್ನಡ ಸಾಹಿತ್ಯ ಕುರಿತು ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿದವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಚನ್ನಮಲ್ಲಿಕಾರ್ಜುನನನ್ನ ಕಾಣುವ ಹಂಬಲದಲ್ಲಿ ಅಕ್ಕ ಎಂತಹ ಕಷ್ಟಗಳು ಬಂದರೂ ಎಲ್ಲವನ್ನೂ ಎದುರಿಸಿ ನಿಲ್ಲಬಲ್ಲೆನು ಎಂಬ ಆತ್ಮಸ್ಥೈರ್ಯವನ್ನು ತನ್ನ ವಚನಗಳ ಮೂಲಕ ನಮಗೆ ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಧೈರ್ಯದಿಂದ ಬದುಕನ್ನು ಎದುರಿಸುವ ಪರಿ ಹೇಗೆ ಎಂಬುದನ್ನು ಇಲ್ಲಿ ಅರುಹಿದ್ದಾರೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕರು ಏನಾದರೂ ಕಷ್ಟಗಳು ಬಂದರೆ ಹತಾಶರಾಗಿ ಸೋತು ಹೋದಂತೆ ವರ್ತಿಸುತ್ತಾರೆ. ಅಂಥವರಿಗೆ ಅಕ್ಕನ ಈ ವಚನಗಳು ಸ್ಫೂರ್ತಿಯಾಗುತ್ತವೆ. ಬೆಂಕಿಯ ಕಿಡಿಗಳು ಬಿದ್ದರೆ ಅವಳ ಹಸಿವು ನೀರಡಿಕೆಗಳು ದೂರವಾಗುತ್ತವೆ. ಎಂತಹ ಧೈರ್ಯ, ಎಂತಹ ಆತ್ಮಸ್ಥೈರ್ಯ ಅಕ್ಕನಲ್ಲಿದೆ ನೋಡಿ. ಕಿಡಿ ಕಿಡಿ ಕೆದರಿದಡೆ ಎಂದರೆ ಬೆಂಕಿಯ ಕಿಡಿಗಳು ಅವಳ ದೇಹದ ಮೇಲೆ ಉದುರಿದಾಗ ಅವಳು ಅಂಜಲಿಲ್ಲ, ಧೈರ್ಯದಿಂದ ಹೇಳುತ್ತಾಳೆ, ನನ್ನ ಹಸಿವು ದೂರಾಯಿತು, ನನ್ನ ನೀರಡಿಕೆ ದೂರಾಯಿತು ಎಂದು. ಇನ್ನು ಆಕಾಶವೇ ಮೇಲೆ ಬಿದ್ದರೆ, ಮುಗಿಲು ಹರಿದು ಬಿದ್ದಡೆ, ನನಗೆ ಮಜ್ಜನ ಕೆರೆದರು, ನನಗೆ ಸ್ನಾನ ಮಾಡಿಸಿದ ಹಾಗೆ ಎನ್ನುತ್ತಾಳೆ. ಜೋರಾಗಿ ಮಳೆ ಬರುವ ಸಂದರ್ಭದಲ್ಲಿ ಹೆದರಿ ಓಡುವ ನಮ್ಮಂಥವರಿಗೆ ಅಕ್ಕನ ಈ ಒಂದು ವಚನ ನಿಸರ್ಗದ ಉದಾಹರಣೆಗಳನ್ನೇ ನೀಡುತ್ತಾ ಅಕ್ಕ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಸಾಗುತ್ತಾಳೆ. ಹೀಗಾಗಿ ಆಕಾಶವೇ ಮೇಲೆ ಬಿದ್ದರೂ ಸಹಿತ ಅವಳು ಹೆದರಲಾರಳು. ಹಾಗೆಯೇ ನಮಗೂ ಕೂಡ ಹೆದರದಿರಿ ಎನ್ನುವ ಅಭಯವನ್ನು ನೀಡುತ್ತಾಳೆ. ಇನ್ನು ತನ್ನ ಪ್ರಾಣವೇ ಶಿರ ಹರಿದು ಬಿದ್ದರೆ ಎನ್ನುವಲ್ಲಿ, ಇನ್ನು ತನ್ನ ಪ್ರಾಣವೇ ಕಳಚಿ ಬೀಳುವ ಸಂದರ್ಭದಲ್ಲಿಯೂ ಕೂಡ ನಾನು ಹೆದರಲಾರೆ, ನಾನು ಅಂಜಲಾರೆ, ಏಕೆಂದರೆ ನಾನು ಚನ್ನಮಲ್ಲಿಕಾರ್ಜುನನನ್ನ ಸೇರುತ್ತಿದ್ದೇನೆ ಎನ್ನುವ ಧೈರ್ಯ ನನ್ನಲ್ಲಿದೆ. ತನ್ನ ಜೀವವನ್ನು ಅರ್ಪಿಸುವ ಒಂದು ಭಕ್ತಿಭಾವದ ವಿಚಾರವನ್ನೂ ಕೂಡ ಅವಳು ತನ್ನ ವಚನಗಳಲ್ಲಿ ತೋರಿಸುತ್ತಾರೆ. ಮನದಲ್ಲಿರಲಿ ಚನ್ನಮಲ್ಲಿಕಾರ್ಜುನನ ಭಾವ, ಅಂದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎನ್ನುವ ಸಹಜ ವಿಚಾರಗಳನ್ನೂ ಕೂಡ ನೀವು ಎದುರಿಸಿ ಮುನ್ನಡೆಯಿರಿ ಎನ್ನುವ ಚೇತೋಹಾರಿ ವಿಚಾರಧಾರೆಗಳು. ಸಹಜ ವಿಚಾರಗಳೆಂದರೇನು? ಹುಟ್ಟು ಸಾವು. ಮನುಷ್ಯನಿಗೆ ಹುಟ್ಟು ಸಾವುಗಳೆರಡು ಒಂದರ ಬೆನ್ನಿಗೆ ಇನ್ನೊಂದು ಅಂಟಿಕೊಂಡು ಬಂದಿರುವ ವಿಷಯಗಳು. ಹೀಗಾಗಿ ಸಾವಿಗೆ ನೀವು ಹೆದರದಿರಿ. ಇನ್ನೊಂದು ತನ್ನ ವಚನದಲ್ಲಿಯೇ ಅಕ್ಕ ಹೇಳುತ್ತಾಳೆ, ಹೆದರದಿರು ಮಣವೇ, ಬೆದರದಿರು ಮಣವೇ ಎಂದು.

0: ಅಂದರೆ ಅಕ್ಕನಲ್ಲಿ ಧೈರ್ಯ ಎಷ್ಟಿದೆ ಎನ್ನುವುದನ್ನು ಅದನ್ನು ಇಂದಿನ ಯುವಜನಾಂಗ ತಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನೂ ಕೂಡ ನಾವು ಅರಿತುಕೊಳ್ಳಬೇಕು. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಿಷಯಾದೊಡೆ ಕೆರೆಹಳ್ಳ ಬಾವಿಗಳೇ ಉಂಟು ಎಂದು ಅತ್ಯಂತ ಧೈರ್ಯದಿಂದ ಅಂದಿನ ಕಾಲದಲ್ಲಿಯೇ ಹೇಳಿದ ಅಕ್ಕ, ಇಂದು ಅನೇಕ ಸೌಲಭ್ಯಗಳನ್ನು ಹೊಂದಿದ ನಾವು ಹೆದರದೆ ಬದುಕನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿ ಬದುಕನ್ನು ಎದುರಿಸುವ ಒಂದು ಧೈರ್ಯ ನಮ್ಮಲ್ಲಿರಬೇಕು. ಬದುಕನ್ನು ನಿರಾಕರಿಸುವ ಗೋಜಿಗೆ ನೀವು ಹೋಗದಿರಿ. ಬದುಕನ್ನು ಅತ್ಯಂತ ಸಂತಸದಿಂದ ಸ್ವೀಕರಿಸಿ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ, ಕಷ್ಟಗಳ ನಂತರ ಸುಖದ ದಿನಗಳು ಬಂದೇ ಬರುತ್ತವೆ ಎಂಬ ಭಾವವನ್ನು ಅಕ್ಕನ ಈ ವಚನದಲ್ಲಿ ನಾವು ಕಾಣುತ್ತೇವೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ 12ನೆಯ ಶತಮಾನದಲ್ಲಿ ಅಕ್ಕ ರಚಿಸಿದ ಈ ವಚನ 21ನೆಯ ಶತಮಾನದಲ್ಲಿ ಇಂದಿಗೂ ಕೂಡ ನಮ್ಮೆಲ್ಲರಿಗೆ ಇದು ಪ್ರಸ್ತುತವೆನಿಸುತ್ತದೆ. ಎಂತಹದೇ ಸಂದರ್ಭದಲ್ಲಿಯೂ ಹತಾಶರಾಗದೆ, ಧೈರ್ಯಗೆಡದೆ, ಅಂಜದೆ, ಅಳುಕದೆ ಬದುಕನ್ನು ನಾವು ಎದುರಿಸಬೇಕು, ಬದುಕಿನಲ್ಲಿ ನಾವು ಮುನ್ನಡೆಯಬೇಕು ಎನ್ನುವ ಧೈರ್ಯದ ಮಾತುಗಳು ಅಕ್ಕನ ಈ ವಚನದಲ್ಲಿ ನಾವು ಗುರುತಿಸುತ್ತೇವೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
2: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
4: ಮತ್ತೆ ಭೇಟಿಯಾಗೋಣ.
3: ನಮಸ್ಕಾರ.
4: ನಮಸ್ಕಾರ.
5: ಆಕಾಶವಾಣಿ ಧಾರವಾಡ.
6: ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಎನ್ಇ ಮತ್ತು ಇಎನ್ಸಿ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್, ಬಿವಿಬಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9481493204.
7: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ. ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
8: ಮಮ್ಮಿ, ಯೇ ಜಹಾಜ್ ಕಹಾ ಜಾ ರಹಾ ಹೈ?
9: ಬೇಟಾ, ಅಬ್ ತೋ ಭಾರತ್ ಕಾ ಹರ್ ಕೋನಾ ಆಸಮಾನ್ ಸೇ ಜುಡ್ ರಹಾ ಹೈ.
10: ಜಬ್ ಭಾರತ್ ಉಡಾನ್ ಭರ್ತಾ ಹೈ ತೋ ಉಡಾನ್ ಭರ್ತೆ ಹೈ ಸಪ್ನೆ, ಜುಡ್ತೆ ಹೈ ಶಹರ್, ಬಡತೆ ಹೈ ಅವಸರ.
9: ಪಿಛಲೆ 12 ವರ್ಷೋ ಮೇ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ಸಕ್ಷಮ ನೇತೃತ್ವ ಮೇ ವಿಕಸಿತ ಹುಏ.

0: में 160 से ज्यादा एयरपोर्ट्स, उड़ान योजना से संभव हुआ है छोटे शहरों तक हवाई संपर्क, डीजी यात्रा से सरल एवं सुगम हुई हवाई यात्रा।
1: नागर विमानन मंत्रालय, विकसित होते भारत की नई उड़ान। 12 साल विश्वास के, विकास के, जन कल्याण के।
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 96868-60310. Fortis Hospital, Cunningham Road. With you for life.
4: ಆಕಾಶವಾಣಿ ಧಾರವಾಡ ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
5: ಕ್ಲಾರಿಟಿ ಇಲ್ವಾ?
6: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
7: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
8: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
7: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
8: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
7: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ದ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ: ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. ಮೂರು ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೋವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೋವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೋವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೋವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.

0: ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 ಮತ್ತು 7ರ ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ನಲ್ಲಿ ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು

0: ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು, ಯುದ್ದ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಇವತ್ತು ನಾವು ಮೊಬೈಲ್ ಯುಗದಲ್ಲಿ ಯೋಗದ ಮಹತ್ವದ ಕುರಿತು ತಿಳಿದುಕೊಳ್ಳೋಣ. ನಾವು ಮೊಬೈಲ್ ನ ಯೂಸ್ ಮಾಡುವಾಗ ಕೇವಲ ಕಣ್ಣುಗಳು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ ಅಂತ ಅನ್ಕೊಳ್ತೀವಿ, ಇಲ್ವೇ ಇಲ್ಲ. ನಮ್ಮ ಮಿದುಳು ನಿರಂತರವಾಗಿ ಮಾಹಿತಿಯನ್ನ ಸಂಸ್ಕರಿಸ್ತಾ ಇರುತ್ತೆ. ಪ್ರತಿ ನೋಟಿಫಿಕೇಶನ್, ಪ್ರತಿ ಸಂದೇಶ, ಪ್ರತಿ ರೀಲು, ಪ್ರತಿ ವಿಡಿಯೋ ಮೆದುಳಿನ ರಿವಾರ್ಡ್ ಸರ್ಕ್ಯೂಟ್ ಅನ್ನು ಉತ್ತೇಜನ ಮಾಡುತ್ತೆ. ಈ ವ್ಯವಸ್ಥೆಯಲ್ಲಿ ಡೊಪಮೈನ್ ಎಂಬ ನರ ಸಂದೇಶಕ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಡೊಪಮೈನ್ ಅನ್ನು ಸಾಮಾನ್ಯವಾಗಿ ಫೀಲ್ ಗುಡ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಒಳ್ಳೆಯದಿದೆ. ಹೊಸ ಸಂದೇಶ ಬಂದಾಗ, ಹೊಸ ಲೈಕ್ ಬಂದಾಗ ಅಥವಾ ಆಸಕ್ತಿದಾಯಕ ವಿಡಿಯೋ ನೋಡಿದಾಗ ಡೊಪಮೈನ್ ಬಿಡುಗಡೆ ಆಗುತ್ತದೆ. ಇದು ತಾತ್ಕಾಲಿಕ ಸಂತೋಷ ಮಾತ್ರ ನೀಡುತ್ತದೆ, ನೆನ್ಪಿಟ್ಕೊಳ್ಳಿ. ಆದರೆ ನಿರಂತರವಾಗಿ ಈ ರೀತಿಯ ಉದ್ರೇಕಗಳು ಬಂದಾಗ ಮೆದುಳು ಹೆಚ್ಚಿನ ಉತ್ತೇಜನಕ್ಕೆ ಅಭ್ಯಾಸ ಆಗ್ಬಿಡುತ್ತೆ, ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಇದು ಇದರ ಪರಿಣಾಮವಾಗಿ ಇದು ಒಂದು ಬ್ಯಾಡ್ ಹ್ಯಾಬಿಟ್ ಆಗಿ ಪರಿವರ್ತಿಸಿ ಏಕಾಗ್ರತೆ ಕಡಿಮೆ ಆಗುವಂತಹದ್ದು, ದೀರ್ಘಕಾಲ ಗಮನ ಕೇಂದ್ರೀಕರಿಸುವುದು ಕಷ್ಟ ಆಗುತ್ತೆ, ಸಾಮಾನ್ಯ ಕೆಲಸಗಳು ಬೇಸರದಂತೆ ಕಾಣ್ತಾ ಹೋಗುತ್ತೆ. ಈ ಸ್ಥಿತಿಯನ್ನು ಕೆಲವೊಮ್ಮೆ ಅಟೆನ್ಷನ್ ಫೇಟಿಗ್ ಎಂದು ಕರೆಯುತ್ತಾರೆ. ಇಲ್ಲಿ ಯೋಗದ ಪಾತ್ರ ಬಹಳ ಮುಖ್ಯ. ಪ್ರಾಣಾಯಾಮ ಮತ್ತು ಮಿದುಳು. ನಾವು ಮೊಬೈಲ್ ಬಳಸುವಾಗ ಉಸಿರಾಟ ಸಾಮಾನ್ಯವಾಗಿ ಚಿಕ್ಕದು ನಿಧಾನವಾಗಿ ನಡೀತಾ ಇರುತ್ತೆ. ಕೆಲವೊಮ್ಮೆ ಈ ಮೊಬೈಲ್ ಪರದೆ ನೋಡ್ತಾ ಉಸಿರನ್ನು ಹಿಡಿದುಕೊಳ್ಳುವ ಕೆಲಸವೂ ಕಂಡುಬರುತ್ತೆ. ಇದನ್ನು ಸ್ಕ್ರೀನ್ ಅಪ್ನಿಯಾ ಎಂದು ಕರೀತಾರೆ. ಆಳವಾದ ಉಸಿರಾಟದ ಕೊರತೆಯಿಂದ ಮೆದುಳಿಗೆ ಒತ್ತಡದ ಸಂಕೇತಗಳು ಹೆಚ್ಚಾಗುತ್ತೆ. ನಾಡಿಶೋಧನಾ ಪ್ರಾಣಾಯಾಮ ಮಾಡುವಾಗ ಉಸಿರಾಟದ ವೇಗ ಕಡಿಮೆ ಆಗುತ್ತದೆ, ಹೃದಯದ ಬಡಿತ ಸಮತೋಲನ ಆಗುತ್ತೆ, ವೇಗಸ್ ನರ ಉತ್ತೇಜಿತವಾಗುತ್ತೆ. ಇದರಿಂದ ಮೆದುಳು ಸುರಕ್ಷಿತ ಸ್ಥಿತಿಯ ಸಂದೇಶವನ್ನು ಪಡೆಯುತ್ತೆ. ಭ್ರಮರಿ ಪ್ರಾಣಾಯಾಮದ ಪರಿಣಾಮ. ಭ್ರಮರಿ ಪ್ರಾಣಾಯಾಮ ಮಾಡುವಾಗ ಅದರಿಂದ ಉಂಟಾಗುವಂತಹ ಮೃದುವಾದ ಧ್ವನಿ ಮೆದುಳಿನ ಲಿಂಬಿಕ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ. ಇದು ಭಾವನೆಗಳು ಮತ್ತು ಒತ್ತಡವನ್ನು ನಿಯಂತ್ರಿಸುವಂತಹ ಪ್ರಮುಖವಾದ ಭಾಗ. ಭ್ರಮರಿ ಮಾಡುವಾಗ ಹಲವರು ತಕ್ಷಣದ ಮಾನಸಿಕ ಶಾಂತಿಯನ್ನು ಅನುಭವಿಸುವುದಕ್ಕೆ ಇದೇ ಕಾರಣ. ತ್ರಾಟಕ ಅಂದರೆ ದೀಪವನ್ನು ನೋಡಿ ಮಾಡುವಂತಹ ಒಂದು ಸರಳವಾದಂತಹ ಒಂದು ಪ್ರಕ್ರಿಯೆ.
3: ಡಿಜಿಟಲ್ ಯುಗದ ಕಣ್ಣಿನ ಯೋಗ ಇದು. ನಿರಂತರವಾಗಿ ಮೊಬೈಲ್ ನೋಡೋದ್ರಿಂದ ಕಣ್ಣು ಮಿಟುಕಿಸುವ ಪ್ರಮಾಣ ಕಡಿಮೆ ಆಗುತ್ತೆ, ಕಣ್ಣಿನ ಆಯಾಸ ಜಾಸ್ತಿ ಆಗುತ್ತೆ.

0: ಒಣಗಬಹುದು. ತಾಟಕ ಎಂಬ ಯೋಗಿಕ ದೃಷ್ಟಿ ಅಭ್ಯಾಸವು ಕಣ್ಣಿನ ಸ್ನಾಯುಗಳ ಏಕಾಗ್ರತೆ ಮತ್ತು ಗಮನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುತ್ತೆ. ಪ್ರತ್ಯಾಹಾರ ಡಿಜಿಟಲ್ ಡಿಟಾಕ್ಸ್ನ ಯೋಗಿಕ ರೂಪ. ಪತಂಜಲಿ ಮಹರ್ಷಿಗಳು ವಿವರಿಸಿದ ಪ್ರತ್ಯಾಹಾರ ಎಂದರೆ ನಮ್ಮ ಇಂದ್ರಿಯಗಳನ್ನ ಹೊರಗಿನ ಉದ್ರೇಕಗಳಿಂದ ಸ್ವಲ್ಪ ಹಿಂದೆ ತರುವುದು. ಇಂದು ನಾವು ದಿನಕ್ಕೆ ನೂರಾರು ಬಾರಿ ಮೊಬೈಲ್ ನೋಡ್ತಾ ಇರ್ತೇವೆ. ಮೆದುಳು ನಿರಂತರವಾಗಿ ಹೊರಗಿನ ಮಾಹಿತಿಯನ್ನು ಸ್ವೀಕರಿಸ್ತಾ ಇರುತ್ತೆ. ಪ್ರತ್ಯಾಹಾರದ ಅಭ್ಯಾಸ ಕೆಲ ಸಮಯ ಮೊಬೈಲ್ನಿಂದ ದೂರ ಇರುವುದು, ಮೌನದಲ್ಲಿ ಕುಳಿತುಕೊಳ್ಳುವುದು, ಉಸಿರಾಟದ ಕಡೆ ಗಮನ ಹರಿಸಿ ಧ್ಯಾನವನ್ನು ಮಾಡುವುದು, ಇವುಗಳ ಮೂಲಕ ಮೆದುಳಿಗೆ ವಿಶ್ರಾಂತಿ ಸಿಗುತ್ತದೆ. ಧಾರಣಾ ಮತ್ತು ಏಕಾಗ್ರತೆ. ಮೊಬೈಲ್ ಬಳಕೆಯಿಂದ ನಮ್ಮ ಗಮನದ ಅವಧಿ ಕಡಿಮೆಯಾಗುತ್ತದೆ ಎಂಬ ಬಗ್ಗೆ ಅನೇಕ ಅಧ್ಯಯನಗಳು ಹೇಳ್ತಾ ಇದೆ. ಧಾರಣಾ ಅಥವಾ ಏಕಾಗ್ರತೆ ಯೋಗಾಭ್ಯಾಸಗಳು ಮೆದುಳಿನ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಭಾಗವನ್ನು ಸಕ್ರಿಯವಾಗಲಿಕ್ಕೆ ಸಹಾಯ ಮಾಡುತ್ತೆ. ಇದೇ ಭಾಗ ನಿರ್ಧಾರ ತೆಗೆದುಕೊಳ್ಳುವುದು, ಗಮನ ಕೇಂದ್ರೀಕರಿಸುವುದು, ಯೋಜನೆ ರೂಪಿಸುವುದು ಇವುಗಳಿಗೆ ಸಂಬಂಧಿಸಿದ್ದಾಗಿದೆ. ಡಿಜಿಟಲ್ ಯುಗಕ್ಕೆ ಯೋಗದ ದೈನಂದಿನ ತಂತ್ರಗಳು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 30 ನಿಮಿಷ ಮೊಬೈಲ್ ನೋಡಬೇಡಿ, 5 ನಿಮಿಷ ನಾಡಿಶೋಧನ ಪ್ರಾಣಾಯಾಮ ಮಾಡಿ, 5 ನಿಮಿಷ ಪ್ರತಿದಿನ ಭ್ರಮರಿ ಪ್ರಾಣಾಯಾಮ ಮಾಡಿ, 10 ನಿಮಿಷ ಯೋಗಾಸನದ ಅಭ್ಯಾಸವನ್ನು ರೂಢಿಸಿಕೊಳ್ಳಿ, ರಾತ್ರಿ ಮಲಗುವ ಮುನ್ನ 10 ನಿಮಿಷ ಧ್ಯಾನ ಅಥವಾ ಯೋಗ ನಿದ್ರೆಯನ್ನು ಮಾಡಿ, ಊಟ ಮಾಡುವಾಗ ಮೊಬೈಲ್ ಬಳಸಬೇಡಿ, ಪ್ರತಿ 60 ನಿಮಿಷಕ್ಕೊಮ್ಮೆ 2 ನಿಮಿಷ ಆಳವಾದ ಉಸಿರಾಟ ಮಾಡಿ. ಕೇಳುಗರೆ, ಡಿಜಿಟಲ್ ಯುಗದಲ್ಲಿ ಸಮಸ್ಯೆ ಮೊಬೈಲ್ ಅಲ್ಲ, ನಮ್ಮ ನರಮಂಡಲಕ್ಕೆ ವಿಶ್ರಾಂತಿ ಸಿಗದಿರುವುದೇ ಮುಖ್ಯ ಸಮಸ್ಯೆ. ಯೋಗವು ಕೇವಲ ದೇಹದ ವ್ಯಾಯಾಮವಲ್ಲ, ಅದು ಮಾಹಿತಿ ಪ್ರವಾಹದಿಂದ ಆಯಾಸಗೊಂಡಿರುವ ಮೆದುಳಿಗೆ ಮರು ಸಮತೋಲನ ನೀಡುವ ವಿಜ್ಞಾನವಾಗಿದೆ. ಮೊಬೈಲ್ನ ನಿಯಂತ್ರಿಸೋಣ, ಮನಸ್ಸನ್ನ ಹತೋಟಿಗೆ ತರೋಣ.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮಮ್ಮಿ, ಯೇ ಜಹಾಜ್ ಕಹಾ ಜಾ ರಹಾ ಹೈ?
2: ಬೇಟಾ, ಅಬ್ ತೋ ಭಾರತ ಕಾ ಹರ್ ಕೋನಾ ಆಸಮಾನ್ ಸೆ ಜುಡ್ ರಹಾ ಹೈ.
3: ಜಬ್ ಭಾರತ ಉಡಾನ್ ಭರ್ತಾ ಹೈ ತೋ ಉಡಾನ್ ಭರ್ತೆ ಹೈ ಸಪ್ನೆ, ಜುಡ್ತೆ ಹೈ ಶಹರ್, ಬಡ್ತೆ ಹೈ ಅವಸರ.
2: ಪಿಛಲೆ 12 ವರ್ಷೋ ಮೇ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ಸಕ್ಷಮ ನೇತೃತ್ವ ಮೇ ವಿಕಸಿತ ಹುಏ ಹೈ 160 ಸೆ ಜ್ಯಾದಾ ಏರ್ಪೋರ್ಟ್ಸ್. ಉಡಾನ್ ಯೋಜನಾ ಸೆ ಸಂಭವ ಹುಆ ಹೈ ಛೋಟೆ ಶಹರೋ ತಕ್ ಹವಾಯಿ ಸಂಪರ್ಕ. ಡಿಜಿ ಯಾತ್ರಾ ಸೆ ಸರಳ ಏವಂ ಸುಗಮ ಹುಯಿ ಹವಾಯಿ ಯಾತ್ರಾ.
3: ನಾಗರ ವಿಮಾನನ್ ಮಂತ್ರಾಲಯ, ವಿಕಸಿತ ಹೋತೆ ಭಾರತ್ ಕಿ ನಯಿ ಉಡಾನ್. 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಎನ್ಇ ಮತ್ತು ಇಎನ್ಸಿ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೆಎಲ್ಇ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್, ಬಿವಿಪಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9484932004.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

0: and age. In its editorial piece titled Label True, the Tribune argues that FSSAI's action against misleading food labels is necessary, but only a first step. And that is back to you, Sunil.
1: Thank you, Subhadra. And now before we end the bulletin, the headlines once again. Slovakia confers its highest honor, Order of the White Double Cross First Class, on Prime Minister Narendra Modi. Prime Minister Modi to participate in G7 summit in Avignon, France today to hold bilateral meetings with Prime Ministers of Canada and UK and UAE President. And in football, Cape Verde stunned Spain in scoreless draw at FIFA World Cup. Belgium also settled for 1-1 draw with Egypt. And with that, we end the morning news. Have a nice day.
2: ಆಕಾಶವಾಣಿ ಧಾರವಾಡ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕರ್ನಾಟಕ ಶಾಸ್ತ್ರೀಯ ಗಾಯನದಲ್ಲಿ ಕೇಳಿ ಮಹಾರಾಜಪುರಂ ಸಂತಾನಂ ಅವರಿಂದ ಗಾಯನ. ಮೊದಲಿಗೆ ರಾಗ್ ಮೋಹನ, ಆದಿತಾಳ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಗಾಯನದಲ್ಲಿ ಮಹಾರಾಜಪುರಂ ಸಂತಾನಂ ಅವರಿಂದ ರಾಗ್ ಮೋಹನ್ ಹಾಗೂ ರಾಗ್ ಕಲ್ಯಾಣಿ ಕೇಳಿದರೆ, ಇವರಿಗೆ ವಾಯೊಲಿನ್ ಸಾಥ್ ಜೆಕೆ ಶ್ರೀಧರ್, ಮೃದಂಗಂ ಟಿಎಎಸ್ ಮಣಿ ಹಾಗೂ ಘಟಂ ಆರ್ಎ ರಾಜಗೋಪಾಲ್ ಅವರದಾಗಿತ್ತು. ಆಕಾಶವಾಣಿ ಧಾರವಾಡ.
1: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
2: ಆತ್ಮೀಯರಿಗೆಲ್ಲ ನಮಸ್ಕಾರ. ಅನೇಕ ಮಹಿಳೆಯರು ಮಹಿಳೆಯರಿಗಾಗಿ ಯೋಗ ಅದರ ಉಪಯೋಗದ ಕುರಿತು ಹೇಳ್ರಿ ಅಂತ ಹೇಳ್ಯಾರ. ಉದಾಹರಣೆಗೆ ಶ್ರೀಮತಿ ರಾಜೇಶ್ವರಿ ಇನಾಮದಾರ್, ಶರ್ಮಿಳಾ ಮಸೂತಿ, ವಿಜಯ ಕೊಲ್ಲಾವರ್, ಜ್ಯೋತಿ ತೆಗ್ಗಿ, ಅನಿತಾ ಪಾಟೀಲ್, ಸವಿತಾ ಹೆಬ್ಳಿಕರ್ ಮುಂತಾದವರು. ಮಹಿಳೆಯರಿಗಾಗಿ ಯೋಗದ ಮಹತ್ವ ಅತ್ಯಂತ ಹೆಚ್ಚಿನದಾಗಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಮಹಿಳೆ ಋತುಮತಿಯಾದಾಗಿನಿಂದ ಹಿಡಿದು ಅವಳು ಬದುಕಿನ ಕೊನೆಯವರೆಗೆ ವಿವಿಧ ಹಂತಗಳನ್ನ ದಾಟ್ತಾ ಹೋಗ್ತಾಳ. ಪ್ರತಿ ಹಂತದಲ್ಲೂ ಶರೀರ ಮತ್ತು ಮನಸ್ಸು ಒಂದೊಂದು ರೀತಿಯ ಸಂಘರ್ಷಕ್ಕೆ ಒಳಗಾಗ್ತದೆ. ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಹುಡುಗಿ ಋತುಮತಿಯಾದಾಗ ಅವಳಲ್ಲಿ ಹೊಸ ಹಾರ್ಮೋನ್ಗಳು ಉತ್ಪನ್ನ ಆಗ್ಲಿಕ್ಕೆ ಶುರು ಆಗ್ತಾವ, ಋತುಚಕ್ರ ಆರಂಭ ಆಗ್ತದೆ. ಆವಾಗ್ಲೂ ಅವಳು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾಳೆ. ಅಬ್ಡಾಮಿನಲ್ ಪೆಲ್ವಿಕ್ ಪಾರ್ಟ್ ಅಂತ ಏನ್ ಹೇಳ್ತೀವಿ, ಅದರ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ ಮಗುವಿನಲ್ಲಿ, ಅದಕ್ಕಾಗಿ ಅಬ್ಡಾಮಿನಲ್ ಕ್ರಾಂಪ್ಸ್ ಶುರು ಆಗ್ತಾವ, ಅಂದ್ರೆ ಹೊಟ್ಟೆ ನೋವು ಬರುದು. ಋತುಚಕ್ರ ಆದಾಗ ವಿಪರೀತ ಹೊಟ್ಟೆ ನೋವು, ಕೈ ಕಾಲು ನುಯ್ಯೋದು, ತುಂಬಾ ವೀಕ್ ಅನಿಸೋದು ಮಕ್ಕಳಿಗೆ, ತಲೆನೋವು ಬರುದು, ವಾಮಿಟಿಂಗ್ ಆಗೋದು, ಇದೆಲ್ಲ ಆಗ್ತದೆ. ಇದಕ್ಕೂ ಕೂಡ ಯೋಗ ಚಿಕಿತ್ಸೆಯಲ್ಲಿ ಸರಿಯಾದ ಪರಿಹಾರ ಇದೆ. ಆದರೆ ಮಕ್ಕಳು ಮಾಡಬೇಕದನ್ನ, ಹೆಣ್ಣು ಮಕ್ಕಳಿಗೆ ಯೋಗ ಮಾಡಲಿಕ್ಕೆ ಅವರ ತಂದೆ ತಾಯಿಯಂದರು ಕಳಿಸಬೇಕಾಗ್ತದೆ. ಋತುಮತಿ ಆಗೋ ಹಂತವನ್ನ ಮುಗಿಸಿದ್ರೆ ಅವಳು ವಿದ್ಯಾ

0: ವಿದ್ಯಾರ್ಥಿನಿ ಜೀವನದಲ್ಲಿ ಅತ್ಯಂತ ಸ್ಪರ್ಧಾತ್ಮಕ ಯುಗ ಈಗ. ಈ ಹುಡುಗಿ ವಿದ್ಯಾರ್ಥಿ ಜೀವನದಲ್ಲಿ ಅವಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಅಂಕಗಳನ್ನು ತಗೊಳ್ಬೇಕು, ಅದರದ್ದು ಒತ್ತಡ, ಮತ್ತೆ ಉದ್ಯೋಗದ ಒತ್ತಡ, ತದನಂತರ ಮದುವೆಯಾಗುವ ಒತ್ತಡ, ತನಗೆ ಬೇಕಾದಂತ ಒಂದು ಪಾರ್ಟ್ನರ್ ಅನ್ನ ಹುಡುಕೊಳ್ಳುವಂಥದ್ದು, ಅಥವಾ ತಂದೆ ತಾಯಿ ಹೇಳಿದಂತ ಹುಡುಗನನ್ನ ಮದುವೆ ಆಗುವುದು. ಇಷ್ಟೇ ಅಲ್ಲ, ಮದುವೆ ಆದಮೇಲೆ ಇನ್ನೊಂದು ಮನೆಗೆ ಆ ಹುಡುಗಿ ಹೊಂದಿಕೊಳ್ಬೇಕು, ಇನ್ನೊಂದು ವ್ಯಕ್ತಿ ಮತ್ತೆ ಮನೆಗೆ ಹೊಂದಿಕೊಳ್ಬೇಕು. ಈಗಲೂ ಕೂಡ ಅವಳ ಶರೀರ ಮನಸ್ಸು ಸಂಘರ್ಷಕ್ಕೆ ಒಳಗಾಗ್ತದೆ. ಯಾಕಂದ್ರೆ ಅನೇಕ ಬದಲಾವಣೆಗಳನ್ನ ಈ ಹಂತದಲ್ಲಿ ಅವಳ ಶರೀರನೂ ಎದುರಿಸಬೇಕು, ಮನಸ್ಸು ಕೂಡ ಎದುರಿಸಬೇಕು. ಆಗ ಅವಳಿಗೆ ಸರಿಯಾದ ಬದುಕಿನ ತಿಳುವಳಿಕೆ ಕೊಡುವಂತ ಕೌನ್ಸಿಲಿಂಗ್ ಬೇಕಾಗ್ತದೆ. ಜೊತೆಗೆ ಆಸನಗಳು, ಪ್ರಾಣಾಯಾಮ, ಧ್ಯಾನ, ವಿಶ್ರಾಂತಿಯ ವಿಧಾನ ಮತ್ತು ಆಹಾರದ ಪದ್ಧತಿ, ಇದನ್ನ ಆ ಹುಡುಗಿಯ ವಯಸ್ಸು, ಅವಳ ಸ್ಥಿತಿಗತಿಯನ್ನ, ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಗತಿಯನ್ನ ನೋಡಿಕೊಂಡೇ ಕೊಡಬೇಕಾಗ್ತದೆ. ಅಂದ್ರೆ ಜನರಲ್ ಫಾರ್ಮುಲಾ ಅಪ್ಲೈ ಆಗುವುದಿಲ್ಲ. ಇದಾದ ನಂತರ ಅವಳು ಪ್ರೆಗ್ನೆಂಟ್ ಆಗ್ತಾಳೆ, ಅಂದ್ರೆ ಗರ್ಭಿಣಿ ಆಗ್ತಾಳೆ. ಆವಾಗೂ ಕೂಡ ಶರೀರ ಮನಸ್ಸು ಎರಡೂ ಮತ್ತೆ ಬದಲಾವಣೆಗೆ ಒಳಗಾಗ್ತಾವೆ. ಅಲ್ಲೂ ಕೂಡ ಯೋಗ ಚಿಕಿತ್ಸೆಯಿಂದ ಪರಿಣಾಮಕಾರಿಯಾಗಿ ಆ ಬದಲಾವಣೆಗಳನ್ನ ಅವಳು ಅತ್ಯಂತ ಧನಾತ್ಮಕವಾಗಿ ಎದುರಿಸುವ ಹಾಗೆ ಅಥವಾ ನಿಭಾಯಿಸುವ ಹಾಗೆ ನಾವು ಮಾಡಬಹುದು. ಇದಾದ ನಂತರ ಬಾಣಂತಿ ಆಗ್ತಾಳೆ. ತಾವೆಲ್ಲ ಕೇಳಿರ್ಬೋದು, ಅನೇಕ ಹುಡುಗಿಯರು ಬಾಣಂತಿ ಆಗಿರುವ ಒಂದು ಸಮಯದಲ್ಲಿ ಡಿಪ್ರೆಷನ್ಗೆ ಒಳಗಾಗ್ತಾರೆ, ಅಂದ್ರೆ ಬಾಣಂತಿ ಸನ್ನೆ ಅಂತ ಕೂಡ ಕರೀತಾರೆ. ಆ ಹಂತದಲ್ಲೂ ಕೂಡ ಗರ್ಭಿಣಿ ಅವಸ್ಥೆಯಲ್ಲೇ ಅವಳಿಗೆ ಸರಿಯಾಗಿ ಯೋಗ ಚಿಕಿತ್ಸೆಯನ್ನ ನೀಡಿದ್ದಾದ್ರೆ, ಅವಳಿಗೆ ಸರಿಯಾಗಿ ಯೋಗ ತರಬೇತಿಯನ್ನ ನೀಡಿದ್ದಾದ್ರೆ ಬಾಣಂತಿಯಾದಾಗ ಬರುವ ಕೆಲವೊಂದು ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಬಹುದು. ಇನ್ನು ಬಾಣಂತಿ ಆದಾಗ್ಲೂ ಕೂಡ ವೈದ್ಯರ ಸಲಹೆಯನ್ನ ತಗೊಂಡು ಕೆಲವೊಂದು ಯೋಗದ ಅಭ್ಯಾಸಗಳನ್ನ ಅವರು ಮಾಡಬೇಕಾಗ್ತದೆ. ಅಂದ್ರೆ ಶಾರೀರಿಕ ಎಕ್ಸಸೈಸ್ಗಳು ಮತ್ತೆ ಪ್ರಾಣಾಯಾಮ, ಧ್ಯಾನದಂತ ಪ್ರಕ್ರಿಯೆಗಳು, ಚಾಂಟಿಂಗ್ಸ್, ಇವನ್ನೆಲ್ಲ ಮಾಡೋದ್ರಿಂದ ಅವಳ ಆರೋಗ್ಯ ಸರಿಯಾಗಿರುತ್ತದೆ. ಇನ್ನು ಈ ಹಂತವನ್ನ ದಾಟಿದ ಮೇಲೆ ಮಹಿಳೆಯರ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ. ಉದ್ಯೋಗಸ್ಥ ಮಹಿಳೆ ಆಗಿದ್ರೆ ಅವಳದ್ದು ಬಹು ಆಯಾಮದ ಜೀವನದ ಪದ್ಧತಿ. ಯಾಕೆಂದ್ರೆ ಅವಳು ಈ ಮಕ್ಕಳನ್ನು ನೋಡಿಕೊಳ್ಬೇಕು, ಮನೆಯನ್ನು ಸಂಭಾಳಿಸಬೇಕು, ಜೊತೆಗೆ ಅವಳ ಉದ್ಯೋಗವನ್ನು ಸಂಭಾಳಿಸಬೇಕು. ಅದೇ ಹಂತದಲ್ಲಿ ಉದ್ಯೋಗದಲ್ಲಿ ಅವಳು ಉನ್ನತಿಯನ್ನ ಪಡಿತಾ ಇರ್ತಾಳೆ, ಅವಾಗ ಉದ್ಯೋಗದ ಒಂದು ಒತ್ತಡ ಕೂಡ ಜಾಸ್ತಿ ಆಗಿರ್ತದೆ. ಈ ಹಂತದಲ್ಲೇ ಅವಳ ಮನಸ್ಸು ಅತ್ಯಂತ ಹೆಚ್ಚಿನ ಒತ್ತಡಕ್ಕೆ ಒಳಗಾಗಿ ಅನೇಕ ಶಾರೀರಿಕ ಸಮಸ್ಯೆಗಳು ಮೊಳಕೆ ಒಡೆಯುವ ಕಾಲ ಆಗಿರ್ತದೆ. ಈ ಒತ್ತಡದಿಂದ ಮುಕ್ತವಾಗಲಿಕ್ಕೆ ಉದ್ಯೋಗಸ್ಥ ಮಹಿಳೆ ತನಗಾಗಿ ದಿನಕ್ಕೆ ಒಂದು 20 ನಿಮಿಷ ಆದರೂ ಅವಳು ತೆಗೆದಿಟ್ಲು ಅಂದ್ರೆ ಈಗಿನ ಸಮಸ್ಯೆಗಳಿಗೆ ಮತ್ತೆ ಮುಂಬರುವ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿರ್ತದೆ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ.
3: ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
4: ಇಲ್ಲಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
3: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
4: ಪ್ಲೇಸ್ಮೆಂಟ್ಸ್ ಮತ್ತ
3: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ. ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
5: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
6: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
6: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
6: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
8: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
9: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
8: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
9: ಕನಕದೀಪ
2: ಸುಗಮ ಸಂಗೀತ ಕಾರ್ಯಕ್ರಮ. ಕುಮಾರ್ ಬಡಗೇರ್ ಅವರಿಂದ ಸುಗಮ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಬಡಿಗೇರವರಿಂದ ಪುರಂದರದಾಸರ ಕೃತಿ ಹಾಗೂ ಐದಕ್ಕಿ ಲಕ್ಕಮ್ಮ ಅವರ ರಚನೆಯನ್ನು ಕೇಳಿದಿರಿ. ಇವರಿಗೆ ಸದಾಶಿವ ಬಿ ಅವರ ತಬಲಾ ಸಾಥ್ ಹಾಗೂ ರುದ್ರೇಶ್ ಬಡಿಗೇರವರ ಕೀಬೋರ್ಡ್ ಸಾಥ್ ಆಗಿತ್ತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಇನ್ನು ಮುಂದೆ ಕೇಳಿ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಇಂದಿನ ಅರ್ಪಣದಲ್ಲಿ ವೃಂದಗಾನದಲ್ಲಿ ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಚಿಕ್ಕಲಪರವಿ ವಿಜಯ ಜಯದಾಸರ ರಚನೆಯೇ.

0: ಇಂದಿನ ಅರ್ಪಣಾ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುವರೆ, ಇನ್ನು ಮುಂದೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ಮೊದಲ ಸಂದೇಶ ಯಾರ್ದು ನೋಡೋಣ. ನಮಗೆ ಸಂದೇಶ ಕಳಿಸಿದವರು ಗಿರಿಕಲ್ಲೆ ಚಿತ್ರದ ಗೀತೆ ಕೇಳಲಿಕ್ಕೆ ಸಂಕೇಶ್ವರದಿಂದ ವಿಶ್ವನಾಥ ದೇಸಾಯಿ, ಕಾಶಿನಾಥ್, ರಾಜೇಶ್ವರಿ, ಅಪ್ಪಯ್ಯ, ಲಕ್ಷ್ಮೀ, ಸುರೇಖ, ರಿಯಾ, ವೇದಾಂತ್, ಆರುಷ್, ಹರ್ಷ, ಭಾಗ್ಯಶ್ರೀ, ಮಹಾಂತೇಶ್ ಹಾಗೂ ದೇಸಾಯಿ ಮನೆಯವರು. ಇವರೆಲ್ಲರಿಗೋಸ್ಕರ ಈಗ ಗಿರಿಕನ್ನೆ ಚಿತ್ರದ ಗೀತೆ.

ಪರಮಾತ್ಮ ಚಿತ್ರದ ಗೀತೆಯನ್ನು ಕೇಳಲಿಕ್ಕೆ ನಮಗೆ ಸಂದೇಶ ಕಳಿಸಿದವರು ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇನವಾಜ್ ಅವರು. ಈಗ ಅವರಿಗೋಸ್ಕರ ಪರಮಾತ್ಮ ಚಿತ್ರದ ಗೀತೆ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
1: ಪೂರ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೇ ಹಿ ಘರೋ ಮೇ ಲಗೇ ಹೈ ನಲ್ ಪಿಛ್ಲೇ 12 ಸಾಲೋ ಮೇ. 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೇ ನಿರ್ಮಲ್ ಜಲ್, ಜಿಸ್ಸೆ ಕರೋಡೋ ಮಹಿಳಾಓ ಕೋ ಪಾನಿ ಢೋನೆ ಸೇ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭೀ ಮಿಲಿ.
2: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹೀ ಹೈ, ಯೇ ಡಿಸೆಂಟ್ರಲೈಜೇಶನ್ ಕಾ, ವಿಕೇಂದ್ರೀಕರಣ ಕಾ ಉಸ್ಕಾ ಭೀ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ. ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
1: 12 ಸಾಲ್ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
3: ಹಾವೇರಿಂದ ಗೌರಮ್ಮ ಅವರು ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಕೇಳಿಕೆ ಸಂದೇಶ ಕಳಿಸ್ಯಾರ. ಅವರಿಗೋಸ್ಕರ ಈಗ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ.

0: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಮುಂದಿನ ಸಂದೇಶ ಕಳಿಸಿದವರು ರಾಣೆಬೆನ್ನೂರಿನ ಶಂಕರ್ ಪುಟಾಣಿಕರ್ ಅವರು. ಇವರಿಗೆ ಮುಸಂಜೆ ಮಾತು ಚಿತ್ರದ ಗೀತೆಯನ್ನು ಕೇಳಬೇಕಂಥೇಳಿ ಅವರು ಸಂದೇಶ ಕಳಿಸ್ಯಾರ. ಇವರು ತಾಯಿ ರೇಣುಕಾ ಅವರಿಗೆ ದಯವಿಟ್ಟು ಈ ಗೀತೆ ಕೇಳಬೇಕಂತ. ಅಷ್ಟೇ ಅಲ್ಲದೆ ಮಕ್ಕಳಾದ ನಾಗರಾಜ್, ಧನುಷ್, ಕುಶಾಲ್, ಭುವನ್, ಕೀರ್ತಿ, ದೀಪ್ತಿ, ಗಣೇಶ್, ನಂದೀಶ್ ಇವರೆಲ್ಲರಿಗೂ ಈ ಗೀತೆ ಇಷ್ಟ, ಹೀಗಾಗಿ ಈ ಗೀತೆ ಪ್ರಸಾರ ಮಾಡಿರಿ ಅಂಥೇಳಿ ಸಂದೇಶ ಕಳಿಸ್ಯಾರ. ಅವರೆಲ್ಲರಿಗೋಸ್ಕರ ಇದೀಗ ಮುಸಂಜೆ ಮಾತು ಚಿತ್ರದ ಗೀತೆ.

0: ಆತ್ಮೀಯ ಕೇಳುಗರೆ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
1: ಯೋಗ ಪೂರ್ಣ ಧರಣಿ
0: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ಸೌದತ್ತಿಯಿಂದ ರಮೇಶ್ ಪಿಎಚ್ ಹಾಗೂ ಗೌರಿ ಆರ್ಎಚ್ ಅವರು ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯನ್ನು ಕೇಳಲಿಕ್ಕೆ ಸಂದೇಶ ಕಳಿಸ್ಯಾರ. ಅವರಿಗೋಸ್ಕರ ಈ ಗೀತೆ.

0: ಮಗ ಕಾಲೇಜ್ ಫಿಕ್ಸ್ ಮಾಡಿದ್ಯಾ?
1: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
0: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
1: ಪ್ಲೇಸ್ಮೆಂಟ್ಸ್ ಮತ್ತ
0: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ. ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
2: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೊಬ್ಬಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ಮುಂದಿನ ಸಂದೇಶ ಕಳಿಸಿದವರು ನಲ್ಲ ಚಿತ್ರದ ಗೀತೆಯನ್ನ ಕೇಳಿಕೆ ಗದಗದಿಂದ ಸಂಜೀವ್ ಪ್ರಶಾಂತ್ ಸಂತು ಅವರು.

0: ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಶಿರಗಂಬಿ ಗ್ರಾಮದಿಂದ ನಂದೀಶ್ ಗೌಡ, ಕೆರೂರ್ ಮೇಘನ, ಮಹೇಶ್, ಸವಿತಾ, ಸೌಜನ್ಯ, ಸಿಂಧು, ಸಿದ್ದು, ಪರಿಣಿತಾ ಅವರೆಲ್ಲರಿಗೋಸ್ಕರ ಬೆಂಕಿಯ ಬಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತ ಹೇಳಿ ಸಂದೇಶ ಕಳಿಸ್ತಾರೆ. ಅವರೆಲ್ಲರಿಗೋಸ್ಕರ ಈಗ ಈ ಗೀತೆ.

ಸಂದೇಶ ಕಳಿಸಿರುವ ಮುಂದಿನ ಸ್ನೇಹಿತರು ಯಾರು ಅಂದ್ರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಅವರಿಗೆ ಬಯಲುದಾರಿ ಚಿತ್ರದ ಗೀತೆಯನ್ನು ಕೇಳಬೇಕು ಅಂಥೇಳಿ ಸಂದೇಶ ಕಳಿಸ್ಯಾರ. ಅವರಿಗೆ ಬಹುದಿನದಿಂದ ನಮ್ಮ ಸಂದೇಶ ಓದಿಲ್ಲ, ನೀವು ಸಂದೇಶದ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ಸಂದೇಶದೊಳಗೆ ಅವರು ಹೇಳಾರ. ಹೀಗೆ ನಿಮ್ಮ ಸ್ನೇಹಿತರು ತುಂಬ ಜನ ಸಂದೇಶ ಕಳಿಸ್ತಾ ಇದ್ದಾರೆ, ಎಲ್ಲರ ಸಂದೇಶ ತಗೊಳ್ಳಿಕ್ಕಾಗೋದಿಲ್ಲ. ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ, ಕೇಳ್ರಿ, ಖುಷಿ ಪಡ್ರಿ.

ಮುಂದಿನ ಸಂದೇಶ ಕಳಿಸಿದವರು ಗದಗದಿಂದ ರೋಹಿತ್ ಅವರು. ಅವರಿಗೆ ಮುತ್ತಿನಹಾರ ಚಿತ್ರದ ಗೀತೆ ಕೇಳಬೇಕಂತ. ಈಗ ಅವರಿಗೋಸ್ಕರ, ಅವರ ಮನೆಯ ಎಲ್ಲರಿಗೋಸ್ಕರ ಮುತ್ತಿನಹಾರ ಚಿತ್ರದ ಗೀತೆ.

ಕೊನೆಯ ಸಂದೇಶ ಆಗ್ಬೋದಿದು. ನಮ್ಮ ಶ್ರೋತೃ ಯಾರು ಅಂದ್ರೆ ಅಮೃತ್ ರಮೇಶ್ ಅವರು. ಅವರಿಗೆ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತ ಹೇಳಿ ಸಂದೇಶದಾಗ ಹೇಳಾರ. ಈಗ ಅವರಿಗೋಸ್ಕರ ಈ ಗೀತೆ.

0: ವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
1: ನಿಸರ್ಗ ಜ್ಞಾನಾಮೃತ.
2: ಕೇಳುಗರು, ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳ ಕಾರ್ಯಕ್ರಮ.

0: ಕೇಳುಗರೆ, ಇದುವರೆಗೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಸಂದೇಶ ಕಳಿಸಿರುವ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಪ್ರತಿ ಗುರು

0: 0310 Fortis Hospital, Cunningham Road. With you for life.
1: ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಹೆಬ್ಬಾಳದ ಫಕೀರವ್ವ ಗುಡಿಸಾಗರ್ ಹಾಗೂ ಮೇಳದವರಿಂದಾಗಿ ಗೀಪದ.

ಮತ್ತದ ಮ್ಯಾಲಿ ಒಬ್ಬ ಕೆಂಚ ಕುಂತಾರ

0: ಇದುವರೆಗೆ ಜಾನಪದ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860.

0: 108 ಕರೆಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಆಕಾಶವಾಣಿ ಧಾರವಾಡ. ನಾಟಕ ಯಂತ್ರದ ಕರುಳು. ರಚನೆ ಡಾಕ್ಟರ್ ಗೋವಿಂದ ಮಣ್ಣೂರ್. ನಿರ್ಮಾಣ ಮಂಜುಳಾ ಪುರಾಣಿಕ್. ಕೇಳಿ ನಾಟಕ ಯಂತ್ರದ ಕರುಳು.
2: ನೀ ಹೇಳೋದೆಲ್ಲ ಬರೋಬರಿ ಕಾಕ, ಆದ್ರೆ ಮಗನ್ ಕಳ್ಕೊಂಡ ಮ್ಯಾಲೆ ಹುಚ್ಚ ಹಿಡಿದಿರೋ ಗಂಡನ್ ಕೂಡ ಸಂಪರ್ಕನ ಇಲ್ದ ನಾನು ಹಿಂಗ ಇನ್ನೊಂದು ಹಡದ್ರ ಈ ಸಮಾಜ ಏನಂದಿತ್ತು ಕಾಕ? ಅಲ್ಲ, ಜನ ಏನಂದಾರು ಅಂತೀನಿ.
3: ಒಡಕ್ ಬಾಯಲ್ಲಿ ಮಾತಾಡೋ ಮಾತಿಗೆ ಹೆಚ್ಚು ಮಹತ್ವ ಕೊಡಬಾರ್ದು ಇಶು. ನಾವು ಮಾಡೋ ಕೆಲ್ಸಕ್ಕ ನಮ್ಮ ಮನಸ್ಸು ಆತ್ಮ ಒಪ್ಪಿದ್ರಾತು. ಅಲ್ಲ, ಇಷ್ಟಕ್ಕೂ ನಾ ಹೇಳ್ತಾ ಇರೋ ಕೆಲ್ಸ ಪಾಪದ್ದೇನೂ ಅಲ್ಲ. ಇದನ್ನ ಮೊದಲು ತಿಳ್ಕೋ
2: ಕಾಕ. ಹಿಂಗ್ ಬ್ಯಾರೇದವ್ರ ಪಿಂಡ ಹೊಟ್ಟೆಯೊಳಗೆ ಇಟ್ಕೊಂಡು ಕೂಸ್ ಹಡೋದು ಕೊಡೋದು ಪಾಪದ ಕೆಲ್ಸ ಅಲ್ಲಂತೀಯ
3: ಯಶೋದ? ಕಾಲ ಬದ್ಲಾಗಿದವ, ಹಂಗ ಪಾಪ ಪುಣ್ಯದ ಪರಿಕಲ್ಪನಾನೂ ಬದ್ಲಾಗ್ಯಾವ. ಏನೇನೋ ದೋಷಗಳ ಕಾರಣದಿಂದ ಮಕ್ಕಳನ್ನ ಹಡಿಲಿಕ್ಕೆ ಸಾಧ್ಯ ಇಲ್ದವ್ರಿಗೆ ಹಿಂಗ ಹಡದು ಕೊಡೋದು ಇವತ್ತೊಂದು ಪುಣ್ಯದ ಕೆಲಸ ಅಂತ ಅನಿಸಿಕೋತದ. ಇವತ್ತಿನ ವೈದ್ಯಕೀಯ ಇದನ್ನು ಬಹಳ ಸರಳ ಮಾಡ್ಯದೇನ್ವ
2: ಜಗು ಕಾಕ. ನನ್ ಬಲರಾಮನ್ನ ವಿನಾಕಾರಣ ಕಳ್ಕೊಂಡ ಮ್ಯಾಲ ನನ್ನೊಳಗ ಮಕ್ಕಳ ಆಶಾನ ಬತ್ತಿ ಹೋಗ್ಯದ. ಇಂಥದ್ರಾಗ ಈ ಉಸಾಬರಿ ಯಾಕ ಅಂತ ಕೇಳ್ತದ ನನ್ ಮನಸ್ಸು. ಮಗನ್ನ ನಾನ ಕೈಯಾರೆ ಕೊಂದಂಗಾತು ಅಂತ ಹುಚ್ಚ ಹಿಡಿಸಿಕೊಂಡಿರೋ ನನ್ ಗಂಡ ತಮ್ದಲ್ಲದಿ ಹೊಸ ಕೂಸಿ ನೋಡಿ ಸುಮ್ಮನಿರ್ತಾನೇನ್ ಕಾಕ?
3: ಹಾ ಯಶೋದ, ಅವನ್ ದೃಷ್ಟಿಯಿಂದ ನೀನು ಈ ಕೂಸ್ ಹಡಿಯೋದು ಅಗತ್ಯದ ಏನವ. ಇನ್ನೊಂದು ಮಗು ಆಗೋವರೆಗೆ ಇವನ ಮನೋಸ್ಥಿತಿ ಹಿಂಗ ಇರ್ತದ, ಮತ್ತೊಂದ್ ಮಗು ಆದ್ಮೇಲೆ ಅದ್ರ ಮುಖ ನೋಡಿದ ಅಂದ್ರ ಇವನು ಹುಚ್ಚ ಬಿಟ್ಟು ಹೋಗ್ತದ ಅಂತ ಡಾಕ್ಟರ್ ಹೇಳಿದ್ದು ನೀನ್ ಇಷ್ಟು ಮರ್ತಾ ಬಿಟ್ಟೇನು?
2: ಅದೆಲ್ಲ ಖರೆ ಕಾಕ. ಯಾಕೋ ಈ ಕೆಲ್ಸಕ್ಕ ನನ್ ಮನಸ್ಸು ಒಪ್ಪಲ್ತ್ ನೋಡ್ ಕಾಕ.
3: ಯಶೋದ, ಈ ಕೂಸು ಹಡದ್ ಕೊಡ್ಬೇಕು ಅಂತ ನಾ ಏನ್ ನಿನಗೆ ಒತ್ತಾಯ ಮಾಡೋದಿಲ್ಲೇನುವ. ನೋಡು, ಇನ್ನೂ ಎರಡು ದಿನ ಟೈಮ್ ತಗೋ, ವಿಚಾರ ಮಾಡು. ಅಷ್ಟ್ರಾಗ ನಿನ್ನ ಮನಸ್ಸಿನಾಗ ಏನಾದ್ರೂ ಪರಿವರ್ತನೆ ಆತು ಅಂದ್ರ ತಿಳಿಸು. ನಿನಗೆ ಬ್ಯಾಡ ಅನಿಸಿದ್ರೆ ಬಿಟ್ಬಿಡು, ಮತ್ತೆ ಯಾರನ್ನಾದ್ರೂ ಹುಡ್ಕೋಣ. ಹಾ ನಡಿ, ಇನ್ನ ಊಟಕ್ಕೆ ಹೊತ್ತಾತು. ಎಲ್ಲಿದ್ದಾನವ ನಿನ್ ಗಂಡ? ಕರಿ ಅವನು.

0: ಹಲೋ, ಜಹಗೀರ್ದಾರ್ ಮನೇನಾ?
1: ಹಾ ಹೌದು, ನಾನೋ ಮಾತಾಡೋದು.
0: ಹಲೋ ಅಣ್ಣ, ನಾನ್ ರವಿ, ಅಮೇರಿಕದಿಂದ ಮಾತಾಡ್ತಾ ಇದ್ದೀನಿ. ಆರಾಮಿದ್ದೀರಾ?
1: ಓಹೋ, ರವಿನಾ? ಹಾ ಆರಾಮಿದ್ದೀನಪ್ಪ. ನೀನು ಮತ್ತ ಲೂಸಿ ಹಂಗಿದ್ದಾಳ? ಹೋಸಲ ಕನ್ನಡ ಕಲೀಲಿಕ್ಕೆ ಹತ್ಯಾಳ ಅಂತ ಹೇಳಿದ್ದಿ, ಮಾತಾಡ್ಲಿಕ್ಕೆ ಶುರು ಮಾಡ್ಯಾಳೇನು?
0: ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಹತ್ಯಾಳ. ಆದ್ರ ಆಕಿಗ ಇತ್ತಿತ್ಲಾಗ ಮಗು ಬೇಕು ಅನ್ನೋ ಚಿಂತಿನ ಬಾಳ ಹತ್ಕೊಂಡು ಬಿಟ್ಟಾಳ. ಎಷ್ಟು ಹೇಳಿದ್ರು ಕೇಳತಾನ ಇಲ್ಲ. ಅಂದಂಗ ಯಾರಾದ್ರೂ ಸಿಕ್ಕ್ರೇನಣ್ಣ?
1: ಇನ್ನೂ ಸಿಕ್ಕಿಲ್ಲಪ್ಪ ರವಿ, ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಇನ್ನೊಂದ್ ಎರಡು ದಿನ ಟೈಮ್ ಕೊಡು, ಒಬ್ರಿಗೆಲ್ಲ ತಿಳಿಸಿ ಹೇಳಿನಿ. ಬಹುಶಃ ಒಪ್ಪೋ ಚಾನ್ಸ್ ಅದ. ನಿಮ್ ಲಕ್ ಕೂಡಿ ಬಂದ್ರ ಲಘು ಆಗ್ಬಹುದು.
0: ಅಣ್ಣ, ಲೂಸಿನ ನಿನ್ನೆ ಮತ್ತ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿದ್ದೆ.
1: ಏನ್ ಹೇಳಿದ್ರು?
0: ಈ ಸಲ ಅಂತೂ ಅವರು ಯಾವ ಕಾರಣಕ್ಕೂ ಲೂಸಿ ಗರ್ಭ ಧರಿಸೋ ಹಂಗಿಲ್ಲ ಅಂತ ಸ್ವಚ್ಛ ಹೇಳಿಬಿಟ್ಟಾರ. ಅಣ್ಣ, ಈಗನ್ಕ ನಮ್ಗ ಸಾರೋಗೇಟ್ ಮದರ್ ಅನಿವಾರ್ಯ ಆಗ್ಯಾಳ. ನೀ ಏನಾದ್ರೂ ಮಾಡಿ ಹುಡ್ಕಬೇಕು, ಇಲ್ಲಾಂದ್ರ ನಮ್ಗ ಮಕ್ಕಳನ್ನ ಕಾಣೋ ಭಾಗ್ಯನ ಇಲ್ದಂಗ ಆಗ್ತದ.
1: ಯಾಕ ಹಂಗ ಮಾತಾಡ್ತಿರವಿ? ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದ ದೇಶದಾಗಿರೋ ನೀನು ನಿರಾಶೆ ಪಡೋ ಕಾರಣನ ಇಲ್ಲೇನಪ್ಪ? ಪ್ರಯತ್ನ ಮಾಡೋಣ. ಇನ್ನೊಂದು ವಾರ ಬಿಟ್ಟು ಫೋನ್ ಮಾಡು, ಏನಾತನ್ನೋದನ್ನ ತಿಳಿಸ್ತೀನಿ.
0: ಆಯ್ತಣ್ಣ.
1: ಅಂದಂಗ ಲೂಸಿಗೂ ಇದನ್ನ ಹೇಳು.
0: ಅಣ್ಣ, ಇದ ಲೂಸಿನೇ ಮಾತಾಡ್ತಾಳಂತ ನೋಡು.
1: ಹಾ ಕೊಡು ಕೊಡು.
2: ಹಲೋ, ನಾನು ಲೂಸಿ ಅಂಕಲ್.
1: ಹಾ ಹೇಳಮ್ಮ.
2: ಅಂಕಲ್, ಐ ಆಮ್ ರಿಯಲಿ ಹೆಲ್ಪ್ಲೆಸ್, ಪ್ಲೀಸ್ ಹೆಲ್ಪ್ ಮೀ. ನಂಗೆ ಒಂದು ಬೇಬಿ ಬೇಕು, ದಟ್ ಟು ಬೈ ಅನ್ ಇಂಡಿಯನ್ ಸಾರೋಗೇಟ್ ಮದರ್, ಅದರ್ವೈಸ್ ಅಂಕಲ್ ಪ್ಲೀಸ್.
1: ಓ ಡೋಂಟ್ ವರಿ ಲೂಸಿ, ಏನ್ ಚಿಂತೆ ಮಾಡಬೇಡಮ್ಮ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ
2: ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ ಅಂಕಲ್.
1: ಇಷ್ಟಾತ್ ನೋಡಪ್ಪ ಮಾಸ್ತರ,
3: ಇದು ಬಹಳ ವಿಚಿತ್ರ ಕಚೇನ್ ಪಾಜ್ ಆಗಿದ್ದಾರೆ. ನಾ ಇಲ್ಲಿಂದ ವರ್ಗ ಆಗಿ 10 ವರ್ಷ ಹೊರಗಿದ್ದಾಗ

0: ಇದೆಲ್ಲ ನಡೆದ್ರಿಂದ ನನಗಿದು ಗೊತ್ತಾಗಲಿಲ್ಲ.
1: ಹೌದು ಮಾಸ್ತರ, ಭಾಳ ದಿನದ ಮೇಲೆ ನೀ ಮತ್ತಿತ್ತಲಾಗ ಬಂದಿ ನೋಡು.
0: ಹೌದು,
1: ಅದಕ್ಕೆ ಅದನ್ನ ಹೇಳಿದೆ ನಿನಗೆ. ಆತು ನಿನ್ನ ಹಕ್ಕಿಕತ್ ಏನಪ್ಪ, ಮೊನ್ನೆನು ಪೋಸ್ಟ್ ಕೊಡ್ಲಿಕ್ಕೆ ನೀನ ಬಂದಿದ್ದಂತ?
0: ಹೌದು,
1: ನಾ ಮನ್ಯಾಗ ಇರ್ಲಿಲ್ಲ. ಯಶು ಹೇಳಿದ್ಲು ಮಾಸ್ತರ್ ಇಲ್ಲೇ ಬಂದಾರ ಅಂತ.
0: ನಮ್ಮ ಪೋಸ್ಟ್ ಮನ್ ರಜಾದಾಗ ಇದ್ದಾನ, ನಾನು ಇತ್ತಲಾಗ ಬರಾವಿದ್ದೆ, ಅದಕ್ಕೆ ತಂದೆ. ನಮ್ದು ಇನ್ನು ಬರೇ ಎರಡು ವರ್ಷ ಸರ್ವಿಸದ, ಅದಕ್ಕೆ ಮ್ಯಾಲ ಅವ್ರು ಹೇಳಿ ಇಲ್ಲೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದೆ.
1: ಬೇಷ್ ಆಯ್ತು ಬಿಡು. ಯಶು ಮಾಸ್ತರ್ ಬಂದಾರ ನೋಡು, ಚಾ ಮಾಡಿ ತಂದು ಕೊಡು.
0: ಚಾ ಏನ್ ಮಾಡ್ತಿ ಬಿಡು, ಮೊದ್ಲ ಆ ಕಥೀನ ಹೇಳ.
1: ಎಲ್ಲಾರ್ಗು ಕುತೂಹಲ ಹುಟ್ಟಿಸೋ ಕಥೆನ ಇದು. ಮುಂದೇನಾತು ಅಂದ್ರೆ, ಯಶೋದ ಎರಡು ದಿನದೊಳಗ ತನ್ನ ವಿಚಾರ ಬದಲಿ ಮಾಡಿದ್ಲು.
0: ಹೌದಾ?
1: ಅವತ್ತಿನ ಆಕೆ ಮಾತು, ಆ ದೃಶ್ಯ ಇನ್ನೂ ನನ್ನ ಕಣ್ ಮುಂದೆ ಕಟ್ಟಿದಂಗ ಅವ ನೋಡು ಮಾಸ್ತರ.
2: ಕಾಕಾ, ಜಗ್ಗು ಕಾಕಾ, ನಿನಗೊಂದು ಸಂತೋಷ ಸುದ್ದಿ ಹೇಳ್ತೀನಿ.
1: ಏನವ ಯಶು ಸಂತೋಷ ಸುದ್ದಿ, ಲಗು ಹೇಳಲ್ಲ.
2: ಏನಿಲ್ಲ, ರವಿ ಮತ್ತ ಲೂಸಿ ಅವ್ರ ಮಗನ್ನ ಹಡಿದ್ ಕೊಡೋದಕ್ಕ ನಾ ತಯಾರಿದ್ದೀನಿ ಕಾಕಾ.
1: ಏನಂದಿ? ಕರೆನಾ ನಿನ್ ಮಾತು?
2: ಕರೆ ಅಂದ್ರು.
1: ಅಲ್ಲ, ನಾನು ಮತ್ ಮತ್ತ ಒತ್ತಾಯ ಮಾಡಿದೆ ಅಂತ ನೀವ್ ಒಪ್ಕೊಂಡೇನ?
2: ಇಲ್ಲ ಕಾಕಾ, ಕಸದ ತೊಟ್ಟಿಯೊಳಗೆ ಎಸೆದ್ ಹೋದ್ ನನ್ನನ್ನ ಕುಲ ಗೋತ್ರ ನೋಡದ ಹೊಟ್ಟಿಲೆ ಹುಟ್ಟಿದ ಮಗಳ ಹಂಗ ಸಾಕಿದ್ರಿ. ತಾಯಿ ತಂದಿ ಬಂಧು ಬಳಗ ನೀವ ಆಗಿ ಬೆಳೆಸಿದ್ರಿ. ಅನ್ನ ವಿದ್ಯಾ ಆಶ್ರಯ ಕೊಟ್ಟದ್ದಲ್ದ ಮದ್ವಿನೂ ಮಾಡಿದ್ರಿ. ಬಲರಾಮ್ ಹುಟ್ಟಿದಾಗ ನೀವೆಷ್ಟು ಖುಷಿ ಪಟ್ರಿ, ಮೊಮ್ಮಗ ಮೊಮ್ಮಗ ಅಂತ ನಕ್ಕ ನಲದ್ರಿ.
1: ಹೌದವ.
2: ಆದ್ರ ಕಾಕ, ನನ್ನ ನಶೀಬನ ಚಲೋ ಇಲ್ಲ. ಎಷ್ಟು ಸಣ್ಣ ಘಟನಾ, ಒಂದೇ ಒಂದು ಕ್ಷಣ ಹೊರಗೆ ಹೋಗಿದ್ದ ಸಾಕಾತು. ಅಷ್ಟರೊಳಗ ಕುದಲಿಕಿಟ್ಟದ ಹಾಲು ಉಳಿಸಿಕೊಂಡು ಮೈ ತುಂಬ ಸುಟ್ಟು ನನ್ನ ಕೂಸು ಸತ್ತು.
1: ಅಳ್ಬೇಡಮ್ಮ ಅಳ್ಬೇಡ, ಮರಿಬೇಕು ಅದನ್ನೆಲ್ಲ, ಮರಿಬೇಕು ಅಂತ ಎಷ್ಟು ಸಲ ಹೇಳ ನಾನು ನಿನಗೆ.
2: ಕಾಕ
1: ಸಮಾಧಾನ ಮಾಡಿಕೊಡುವ.
2: ಮಗನ್ ಕಳ್ಕೊಂಡೆ, ಗಂಡ ಅದನ್ನ ತಲೆಗೆ ಹಚ್ಚಿಕೊಂಡು ಹುಚ್ಚಾದ. ಇಂಥ ಸ್ಥಿತಿಯೊಳಗ ನಿಮ್ ಆಶ್ರಯ ಇಲ್ದಿದ್ರ ನಾ ಇಷ್ಟೊತ್ತಿಗೆ ಏನ್ ಆಗ್ತಿದ್ನೋ ಏನೋ ಕಾಕ.
1: ಹಂಗೆಲ್ಲ ಮಾತಾಡ್ಬಾಡುವ,
2: ನಿಮ್ ಋಣ ಹರಲಾರ್ದಷ್ಟದ ನನಗ. ಈ ಕೂಸ್ ಹಡಿದ್ ಕೊಟ್ಟು ಒಂದಿಷ್ಟರಿ ಈ ಭಾರ ಕಡಿಮೆ ಮಾಡ್ಕೋತೀನಿ ಕಾಕ.
1: ಹಿಂಗ್ ಯಾಕೆ ಮಾತಾಡ್ತೀವ?
2: ಅದಕ್ಕ ಈ ಕೆಲ್ಸಕ್ ನಾ ಒಪ್ಪಿನ ಕಾಕ, ನಿಮ್ ಒತ್ತಾಯಕ್ಕಲ್ಲ. ಹುಟ್ಟೋ ಈ ಕೂಸಿನ ಮುಖ ನೋಡಿದ್ರ ನನ್ ಬಲರಾಮನ್ನ ನಾ ಮರಿತೀನಿ. ನನ್ ಗಂಡ ಮೊದ್ಲಿನ ಹಂಗಾದ್ರ ಅದು ನನ್ ಭಾಗ್ಯನ ಅಲ್ಲೇನು.
1: ಋಣ ತೀರಿಸೋ ಮಾತು ಬ್ಯಾಡ ಯಶು.
2: ಆತ್ ಕಾಕ, ನೀ ಇಷ್ಟೆಲ್ಲಾ ಜನರಿಗೆ ಮಾಡೋ ಉಪಕಾರದ ಎದುರು ನಂದೇನ್ ಮಹಾ.
1: ಆತ್ ಯಶು, ನೀನು ಬಹಳ ದೊಡ್ಡ ತ್ಯಾಗಕ್ ತಯಾರಾದವ. ಸದ್ಯ ಇದನ್ನ ಒಪ್ಕೊಂಡು ನನ್ನ ಮ್ಯಾಲಿನ ಭಾರ ಅರ್ಧ ಕಡಿಮೆ ಮಾಡಿದ್ ನೋಡಿ. ಇವತ್ತು ಇದನ್ನ ರವಿ ಮತ್ತು ಲೂಸಿಗೆ ಫೋನ್ ಮಾಡಿ ತಿಳಿಸ್ಬಿಡ್ತೀನಿ, ಅವರು ಬಹಳ ಸಂತೋಷ ಪಡ್ತಾರ.
2: ಆಗ್ಲಿ ಕಾಕ.
1: ಹಿಂಗ ಯಶೋದ ತನ್ನ ಒಪ್ಪಿಗೆ ತಿಳಿಸಿದ್ಲು. ನಾ ಅಂತೂ ಅವತ್ತು ಹೂವಿನಷ್ಟು ಹಗರಾದೆ.
0: ಬಹಳ ದೊಡ್ಡ ಗುಣದಾಕಿ ಯಶೋದ ಜಾಗಿರ್ದಾರ. ಆ ರವಿ ಲೂಸಿ ಯಾರು? ಅವ್ರನ್ನ ನೀನು ಅಷ್ಟು ಹಚ್ಕೊಂಡಿದ್ದು ಹ್ಯಾಂಗ?
1: ಹಾ ಮಾಸ್ತರ, ಅದು ಒಂದು ದೊಡ್ಡ ಕಥೆನ ಏನಪ್ಪ.
0: ಹೌದಾ?
1: ನಮ್ಮ ರವಿ ಅಮೇರಿಕಾದಾಗ ದೊಡ್ಡ ಆಟೋಮೊಬೈಲ್ ಕಂಪನಿ ಒಳಗ MD ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾನೆ ಏನಪ್ಪ. ಕೋಟಿ ಗಟ್ಟಲೆ ಕಳ್ಸ್ಯಾನ. ಅವರಪ್ಪ ಗೋಪಿನಾಥ ಮತ್ತ ನಮ್ಮ ತಂದಿ ಇಬ್ರು ಜೀವದ ಗೆಳೆಯರಾಗಿದ್ರು. ಗೋಪಿನಾಥ್ ಅವರು ಬಹಳ ಬಡವರಿದ್ರು. ರವಿ ಕಾಲೇಜ್ ಸೇರೋ ಹೊತ್ನಾಗ ಪಾಪ ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು.
0: ಅಯ್ಯೋ ಪಾಪ, ಆ ರವಿ ಓದುದು ಅಷ್ಟಕ್ಕೆ ನಿಲ್ಲಿಸಿಬಿಟ್ಟಿರ್ಬೇಕಲ್ಲ.
1: ಆ ಸ್ಥಿತಿನ ಬಂದಿತ್ತು. ಆದ್ರ ಅಪ್ಪಗ ಅವನ ಹಂಗ ಅನಾಥನನ್ನಾಗಿ ಬಿಡ್ಲಿಕ್ಕೆ ಮನಸ್ಸು ಬಡ್ಲಿಲ್ಲ ಎಂಪ. ಕಾಲೇಜ್ಗೆ ಅವರ ಸೇರಿಸಿದ್ರು, ಹಾಸ್ಟೆಲ್ ಖರ್ಚು ಅವರ ನೋಡಿದ್ರು. ಇಂಜಿನಿಯರಿಂಗ್ ಪರೀಕ್ಷಾದಾಗ ಮೊದಲನೇ ರ್ಯಾಂಕ್ ತಗೊಂಡು ಬಂಗಾರದ ಪದಕ ಇಟ್ಟಿಸ್ತ ರವಿ. ಅವನ್ ರಿಸಲ್ಟ್ ಬರೋದ್ರಾಗ ಅಮೇರಿಕಾದಿಂದ ನೌಕರಿಗೆ ಅವಂಗ ಆಫರ್ ಬಂದಿತ್ತು ನೋಡು. ಅಲ್ಲಿಗೆ ಹೋಗಿ ಸೆಟ್ಲ್ ಆದ. ಅದೇ ಕಂಪನಿ ಒಳಗಿದ್ದ ಲೂಸಿನ ಮದುವೆ ಆದ.
0: ಹಿಂಗೇನ ರವಿ ಕಥೆ ಅಡ್ಡಿ ಇಲ್ಲ.
1: ಲೂಸಿನೂ ಅಲ್ಲೇ ಇಂಜಿನಿಯರ್ ಇದ್ದಾಳ. ಇಬ್ರು ಸಾಕಷ್ಟು ಸಂಪಾದನೆ ಮಾಡ್ಯಾರ ಏನಪ್ಪ. ಇಲ್ಲೇನೋ ನೋಡಿ, ಇವು ನಮ್ಮ ಮನೆ ತುಂಬಾ ಇರೋ ಇವು ಸಾಮಾನು, TV ಫ್ರಿಜ್ಜು, ಇವಷ್ಟು ಅವರ ಕಳಿಸಿದ್ದು ಗಿಫ್ಟ್ ಅಂತ.
0: ಹೌದಾ?
1: ಆದ್ರೆ ಮಾಸ್ತರ ನೀ ಏನೇ ಹೇಳು, ಇಷ್ಟೆಲ್ಲ ಇದ್ರು ಪಾಪ ಅವ್ರಿಗೆ ಮಕ್ಕಳಾಗಿಲ್ಲೋ.
0: ಅಯ್ಯೋ ಅಯ್ಯೋ ಪಾಪ.
1: ಅದಕ್ಕ ಅವರಿಬ್ರು ಕೂಡಿ ಈ ತೀರ್ಮಾನ ಮಾಡಿ ನಿರ್ಧಾರಕ್ಕೆ ಬಂದಾರ ನೋಡು.
0: ಅಲ್ಲ ಜಾಗಿರ್ತಾರೆ, ಅವರು ಅಮೇರಿಕಾದೊಳಗ ಇಂಥ ಬಾಡಿಗೆ ತಾಯಿನ ಹುಡುಕ್ಬಹುದಿತ್ತಲ್ಲ.
1: ಹ್ಮ್, ನೀ ಕೇಳೋ ಪ್ರಶ್ನೆನೂ ಬರೋಬರೇನ ಅದ. ಆದ್ರ ಲೂಸಿಗೆ ಅದು ಮನಸ್ಸಿರ್ಲಿಲ್ಲೇನಪ್ಪ, ತನ್ನ ಗಂಡನ ಭಾರತ ದೇಶದ ಬಗ್ಗೆ.

0: ಆಕಿಗೆ ಬಹಳ ಅಭಿಮಾನ. ಒಮ್ಮೆ ಹೊಸದಾಗಿ ಲಗ್ನ ಆದಿಂದ ಇಲ್ಲಿಗೆ ಬಂದಿದ್ಲಕ್ಕಿ. ಇಲ್ಲಿ ಜನರು ಅವ್ರ ಗುಣ ಎಲ್ಲ ಆಕಿನ ಕಟ್ಟಿ ಹಾಕಿಬಿಟ್ಟವು. ಇಲ್ಲಿ ಹೆಣ್ಮಕ್ಳು ಯಾವುದೇ ದುಶ್ಚಟ ಇಲ್ಲದ ಸದೃಢ ಇರ್ತಾರ. ಅಂಥವ್ರ ಹೊಟ್ಟೆಗ ತನ್ನ ಮಗು ಹುಟ್ಟಿದ್ರೆ ಹೆಚ್ಚು ಸುರಕ್ಷಿತ ಅನ್ನೋದಕ್ಕೆ ಭಾವನಾ.
1: ಪರದೇಶದ ಹೆಣ್ಣು ಮಗಳು ನಮ್ಮ ದೇಶ ಹಂಗ ಇಲ್ಲಿ ಜನರ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಬಗ್ಗೆ ಕೇಳಿದ್ರ ಮೈ ಉಬ್ಬು ತೈತ್ ನೋಡೋ ಜಾಗಿರಿದ್ದಾರೆ.
0: ಅದ ನೋಡು ಮಾಸ್ತರ, ದೈವ ಭಕ್ತಿ, ಆಧ್ಯಾತ್ಮಿಕತೆ, ಪ್ರೀತಿ, ಅಂತಃಕರಣ, ಭಾರತ ದೇಶದ ಮಹತ್ವ ಇರೋದು ಇಲ್ಲೇ ಏನಪ್ಪ
1: ಅಲ್ಲ ಜಾಗಿರ್ದಾರೆ. ಹ್ಯಾಂಗಿದು ಇನ್ನೊಬ್ರು ಹೊಟ್ಟೆಯೊಳಗೆ ಮಕ್ಕಳನ್ನ ಬೆಳೆಸೋದು, ಇದೊಂದು ರೀತಿ ಅದ್ಭುತ ಅಲ್ಲ?
0: ನನಗೂ ನಿಂದಂಗ ಇದು ಬಹಳ ಅದ್ಭುತ ಅನಿಸಿತ್ತೇನಪ್ಪ. ಆದ್ರೆ ಮುಂದೆ ಡಾಕ್ಟರ್ ಚೈತ್ರ ಅವರು ಇಲ್ಲಿಗೆ ಬಂದು ಅದನ್ನೆಲ್ಲ ಮಾಡಿ ತೋರಿಸಿದ ಮೇಲೆ ಅದ್ರ ಹಕ್ಕಿಕತ್ತೆ ಎಲ್ಲ ಗೊತ್ತಾಗ್ತ ನೋಡು. ಇಂಥ ವಿಷಯ ನಾವು ಮಾತಾಡ್ಲಿಕ್ಕೂ ಸಂಕೋಚ ಪಟ್ಕೋತೀವಿ. ಅಲ್ಲೋ, ಗಂಡಿನ ಬೀಜಾಣುಗಳನ್ನ ಮತ್ತು ಹೆಂಡಿನ ಅಂಡಾಣುಗಳನ್ನ ವೈದ್ಯಕೀಯವಾಗಿ ಬೇರ್ಪಡಿಸಿ ಅವುಗಳನ್ನು ಕೂಡಿಸಿ ಹಿಂಗ ಬೇರೆ ಹೆಣ್ಮಗಳ ಗರ್ಭದಾಗ ಇಡ್ತಾರ, ಅದು ಅಲ್ಲಿ ಬೆಳೀತದೆ. ಈ ರೀತಿ ಹಡದು ಕೊಡೋ ತಾಯಿಗೆ ಸಾರೋಗೇಟ್ ಮದರ್ ಅಂತ ಕರೀತಾರ, ಅಂದ್ರ ಬಾಡಿಗೆ ತಾಯಿ ಅಂತ.
1: ಏನೇನು ಕಂಡು ಹಿಡಿದಾರ ನೋಡಿ ಜಾಗಿರ್ದಾರ
0: ನೋಡು.
1: ಒಬ್ಬರ ಹೊಟ್ಟ್ಯಾಗ ಬೆಳಿಬೇಕಾದ ಕೂಸು ಹಿಂಗ ಮತ್ತೊಬ್ಬರ ಹೊಟ್ಟ್ಯಾಗ ಬೆಳಿಬೇಕಂದ್ರ ಸಾಮಾನ್ಯ ಮಾತ ಇದು?
0: ಹೂನೋ, ಇಂಥ ಸುದ್ದಿ ನಾ ಹಿಂದಕ್ಕೆ ಪೇಪರ್ನಾಗ ಓದಿದ್ದೆ. ಆದ್ರೆ ಇವತ್ತು ನೋಡು, ಅಂಥ ಮಗು ನನ್ನ ಕಣ್ಣೆದ್ರ ನಮ್ಮ ತೋಟದ ಮನೆಯಾಗ ಹುಟ್ಟಿದ್ ನೋಡಿದ್ ನೋಡು.
1: ಒಂದು ರೀತಿ ಇದು ಯಂತ್ರದ ಕರಳಲೆ ಹುಟ್ಟಿ ಕೂಸು ಅಂದಂಗಾಯ್ತು.
0: ಹಂಗ ಅನುಭವದ ಖರೆ, ಆದ್ರೆ ಯಂತ್ರದ ಕರಳಲೆ ಹುಟ್ಟಿದ್ರು ಹುಟ್ಟಿದ ಕೂಸಿನ ಕರಳು ಮಾತ್ರ ಯಂತ್ರದ್ದಾಗಿರುವುದಲ್ಲೇನಪ್ಪ
1: ಖರೆ. ಮುಂದಿನಾತು?
0: ಮುಂದೆ ಎರಡು ದಿನದಾಗ ಅವರು ಬಂದ ಬಿಟ್ರು. ನನಗೆ ಆಶ್ಚರ್ಯ ಸಂತೋಷ ಎರಡೂ ಆತು. ಬಂದವರು ನಮ್ಮ ರವಿ, ಅವನ ಹೆಂಡತಿ ಲೂಸಿ ಮತ್ತು ಡಾಕ್ಟರ್ ಚೈತ್ರ. ವ್ಯಾನ್ ತುಂಬ ಏನೇನೋ ಭಾಳ ಸಾಮಾನ್ ತಂದಿದ್ರು. ರವಿ ಬಂದವನ ನಮಸ್ಕಾರ ಅಣ್ಣ ಅಂತ ಕಾಲು ಹಿಡ್ಕೊಂಡ. ನನಗೆ ಆನಂದ ಆಗಿ ಕಣ್ಣಾಗ ನೀರ ಬಂದು. ಅಲ್ಲೋ ರವಿ, ನೀ ದೊಡ್ಡ ಇಂಜಿನಿಯರ್, ಅಮೇರಿಕದಾಗ ಇರಾಮ, ನೀ ಹಿಂಗೆಲ್ಲ ಕಾಲು ಹಿಡ್ಕೊಳ್ಳೋದು ಚಲೋ ಅನಿಸ್ತದ ನಿನಗೆ ಅಂತ ಅಂದೆ. ಆವಾಗ ಈ ರವಿ, ಹೇಳು ಮೇಲೆ ಏನು ನಮಸ್ಕಾರ ಮಾಡ್ತೀನಿ ನೀನು, ಹೇಳಪ್ಪ ಹೇಳು.
2: ಅಣ್ಣ ನೀವು ದೊಡ್ಡವರು ಮತ್ತು ನನ್ನ ದೊಡ್ಡವನ್ನು ಮಾಡಿದವರು ನೀವ ಅಲ್ಲ, ನಮ್ಮ ದೇಶದ ಸಂಸ್ಕೃತಿ ಹ್ಯಾಂಗ ಮರಲಿಕ್ಕೆ ಆಗ್ತದ ಹೇಳು. ನಿಮ್ಮ ಋಣನ ಜನ್ಮ ಜನ್ಮಾಂತರಕ್ಕೂ ತೀರಿಸೋಕೆ ಆಗಂಗಿಲ್ಲ ನನಗೆ.
0: ಹಂಗೆಲ್ಲ ಮಾತಾಡಬಾರ್ದು ರವಿ, ಅದು ನಮ್ಮ ಕರ್ತವ್ಯ ಆಗಿತ್ತು. ಅದೆಲ್ಲ ಇರಲಿ, ಮೊದಲ ಒಳಗೆ ಬರ್ರಿ, ಸ್ವಲ್ಪ ಉಪಹಾರ ಮಾಡಿರಿ, ನಿಧಾನ ಆಗಿ ಮಾತಾಡೋಣ ಅಂತ.
2: ಅಣ್ಣ ಈಕೆ ನನ್ನ ಹೆಂಡತಿ ಲೂಸಿ ಅಂತ.
0: ಹೋ, ಬರೇ ಫೋನ್ದಾಗ ಮಾತಾಡಿದ್ದೆ. ನಮ್ಮ ರವಿಗೆ ಒಳ್ಳೆ ಜೋಡಿ ನೀವು. ಈ ಹೇಳ್ರಿ ಹೇಳ್ರಿ, ನಮಸ್ಕಾರ ಯಾಕೆ ಮಾಡ್ತೀರಿ ಹೇಳ್ರಿ ಮೇಲೆ.
2: ಅಣ್ಣ ಇವರು ಡಾಕ್ಟರ್ ಚೈತ್ರ, ನಮ್ಮ ದೇಶದವರ, ಫೇಮಸ್ ಸ್ತ್ರೀರೋಗ ತಜ್ಞರು ಇವರು. ನಮ್ಮ ಲೂಸಿಗ ಬಹಳ ಬೇಕಾದವರು.
0: ಓಹೋ,
2: ಅಮೇರಿಕದಾಗ ಇವರು ನಮ್ಮ ನೇಬರ್.
3: ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆತ್ ನೋಡ್ರಿ, ವಿದೇಶದೊಳಗ ನಮ್ಮ ದೇಶದ ಕೀರ್ತಿ ಹೆಚ್ಚಿಸಿದವ್ರು ನೀವು. ನಿಮಗ ಸದ್ಯಕ್ಕೆ ಎರಡು ಕೋಣಿ ರೆಡಿ ಮಾಡಿಸಿಟ್ಟಿನಿ, ಆದ್ರ ಅವು ನಿಮ್ಗೆ ಪಸಂದ್ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ. ಮೊದಲಂತೂ ಫ್ರೆಶ್ ಆಗ್ರಿ, ಊಟ ಮಾಡಿಂದ ಕೂತ್ ನಿಧಾನಾಗಿ ಮಾತಾಡೋಣ.
3: ರವಿ, ನಾ ಆಕಿಗೆ ಎಲ್ಲ ಟೆಸ್ಟ್ ಮಾಡಿದೆ, ಎಲ್ಲ ನಾರ್ಮಲ್ ಅವ, ನೋ ಪ್ರಾಬ್ಲಮ್. ಆಕಿ ಬಹಳ ಹೆಲ್ದಿ ಇದ್ದಾಳೆ. ಶಿ ಇಸ್ ಫೈನ್ ಸಾರೋಗೇಟ್ ಮದರ್.
2: ಇಂಥ ಒಂದು ಹಳ್ಳಿಲಿ ಇಷ್ಟು ಲಘು ನಮ್ಗ ಒಂದು ಸಾರೋಗೇಟ್ ಮದರ್ ಸಿಕ್ಕಿದ್ದಕ್ಕ ನಾವು ಅಣ್ಣಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಡಾಕ್ಟ್ರ, ಆಕಿಗ ಲಘುನ ಕೃತ್ರಿಮ ಗರ್ಭಧಾರಣೆ ಮಾಡಿಬಿಡ್ರಿ, ಶುಭಸ್ಯ ಶೀಘ್ರಂ.
3: ಓಕೆ, ದಿಸ್ ಇಸ್ ರೈಟ್ ಟೈಮ್, ನಾ ರೆಡಿನೇ. ಹಾ, ಆಕಿ ಕಡೆಯಿಂದ ಈ ಅಗ್ರಿಮೆಂಟ್ ಫಾರ್ಮಿಗೆ ಸೈನ್ ಹಾಕೊಂಡ್ಬಿಡ್ರಿ, ಮತ್ತೆ ಲೀಗಲ್ ಕಾಂಪ್ಲಿಕೇಷನ್ ಆಗೋದು ಬೇಡ. ಓಕೆ?
2: ಇಲ್ಲ ಇಲ್ಲ, ಡೋಂಟ್ ವರಿ ಡಾಕ್ಟರ್, ನನಗ ಆಕಿ ಮೇಲೆ ಸಂಪೂರ್ಣ ಭರವಸೆ ಅದ. ಇಷ್ಟಾಗಿಯೂ ಮ್ಯಾಲ ಅಣ್ಣ ಇದ್ದೇ ಇರ್ತಾನಲ್ಲ.
0: ಮಾಸ್ತರ, ಮುಂದ್ ರವಿ ಅವನ ಹೆಂಡತಿ ಲೂಸಿ ವಾಪಸ್ ಅಮೇರಿಕಾಕ್ ಹೋದ್ರು. ರವಿ ಹೇಳ್ದ
1: ಏನಂತ,
0: ಡಾಕ್ಟರ್ ಚೈತ್ರ ಅವರು ಒಂದ್ ವರ್ಷ ಇಂಡಿಯಾದಾಗ ಇರ್ತಾರ, ರೂರಲ್ ಇಂಡಿಯಾದ ಗರ್ಭಿಣಿಯರ ಸಮಸ್ಯೆಗಳ ಮೇಲೆ ರಿಸರ್ಚ್ ಮಾಡಿ ಹೆರಿಗೆ ಕಾಲದಾಗ ಉಂಟಾಗುವ ಸಮಸ್ಯೆಗಳು ಮುಂತಾದ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕ್ರೋಢೀಕರಿಸಿ ಒಂದು ಪುಸ್ತಕ ಬರೀತಾರ. ಅವ್ರ ಮ್ಯಾಲಿಂದ ಮೇಲೆ ನಿಮ್ಮನ್ನು ಬಂದು ಭೇಟಿಯಾಗಿ ಯಶೋಧನ

0: ದರ್ಶನ ಮಾಡಿ ಗೇರ್ ತಗೋತಾರ ಅಂತ ಹೇಳಿ ಗಂಡ ಹೆಂಡತಿ ಭಾಳ ಖುಷಿಯಿಂದ ಹೋದ್ರು.
1: ಚಲೋ ಆತು ನೋಡ್ರಿ, ಅವ್ರ ಆಸೆ ಕೈಗುಡ್ದಂಗೆ ಆತು. ಮುಂದೇನಾತು?
0: ಮುಂದೆ ಡಾಕ್ಟರ್ ಚೈತ್ರ ತಪ್ಪದ ತಿಂಗಳ ಬರ್ತಿದ್ರು, ಯಶೋಧನ ಪರೀಕ್ಷೆ ಮಾಡ್ತಿದ್ರು. ಶಕ್ತಿವರ್ಧಕ ಔಷಧಿ, ತಿನ್ಲಿಕ್ಕೆ ಡ್ರೈ ಫ್ರೂಟ್ಸು, ಹಣ್ಣು, ಹಂಪ್ಲ, ಪೌಷ್ಟಿಕ ಆಹಾರದ ಪ್ಯಾಕೆಟು ತಂದು ಕೊಡ್ತಿದ್ರು.
1: ನಸೀಬ ಅಂದ್ರೆ ಹಿಂಗಿರ್ಬೇಕು. ಪರದೇಶಿ ಕೂಸಾಗಿ ನಿಮ್ಮ ಮನೆ ಸೇರಿದಾಕಿ ಮಹಾರಾಣಿಯಾಗಿ ಮೆರ್ಲಿಕ್ಕೆ ಹತ್ತಾಳಲ್ಲ. ಮುಂದೆ
0: ಡೆಲಿವರಿ ವೇಳೆ ಬಂತ. ಡಾಕ್ಟರ್ ಚೈತ್ರ ನರ್ಸ್ ಜೋಡಿ ಬಂದ ಬಿಟ್ರು, ಅವರ ನಿಂತು ಡೆಲಿವರಿ ಮಾಡಿಸಿದ್ರು. ನಾರ್ಮಲ್ ಡೆಲಿವರಿ ಅಂತ ಮೊದಲ ನಮ್ಗೆ ಹೇಳಿದ್ರು. ಗಂಡು ಮಗು ಹುಡ್ತೋ, ಕೃಷ್ಣಾವತಾರ ಆತು, ಎಲ್ಲರಿಗೂ ಖುಷಿನ ಖುಷಿ.
1: ಮತ್ತೆ
0: ಲೂಸಿಗೂ ರವಿಗೂ ಫೋನ್ ಮಾಡಿ ತಿಳಿಸ್ದೆ, ಅವರು ಬಹಳ ಸಂತೋಷ ಪಟ್ರು.
1: ಅಲ್ಲ ಮತ್ತೆ ಯಶೋಧನ ಗಂಡ?
0: ಯಶೋಧನ ಗಂಡ ಯಶೋಧ ಗರ್ಭಿಣಿ ಆಗಿದ್ದ ತಿಳಿದು ಅವನು ಹುಚ್ಚ ಬಿಟ್ಟು ಸಾವಕಾಶ ಆರಾಮಾಗಿ ಬಿಟ್ಟವ. ಅಷ್ಟ ಅಲ್ಲ, ಆಕಿ ಆರೈಕೆನು ಬಹಳ ಕಾಳಜಿಯಿಂದ ಅವನ ಮಾಡ್ಲಿಕ್ಕೆ ಹತ್ತಿದ. ಕೂಸ್ ಹುಟ್ಟಿಂದ ಅದನ್ ಬಿಟ್ಟು ಆತಿತ್ತ ಸರಿವಲ್ಲ.
1: ಹ್ಯಾಂಗ ನೋಡ್, ಪವಾಡದ ನಡೆದಂಗ ಆತು.
0: ಹೌದು,
1: ದೇವರ ಆಶೀರ್ವಾದ ಎಲ್ಲಾರಿಗೂ ಒಳ್ಳೇದಾತು. ಮತ್ತ ರವಿ ಅವ್ರ ಹೆಂಡತಿ
0: ಮರದಿನ ವಿಮಾನ ಹತ್ತಿ ಬಂದ ಬಿಟ್ರು.
1: ಹೌದಾ?
0: ಬಹಳ ಸಂತೋಷವಾಗಿದ್ರು ಅವರು. ಕೂಸಿಗೆ, ಕೂಸಿನ ತಾಯಿಗೆ ಬಂಗಾರ ಚೈನ್ ಹಾಕಿದ್ರು. ಲೂಸಿ ಅನ್ಕ ಕುಣಗಾರಿ ಬಿಟ್ಲು ಹೋಗ. ಆಗ ಕೂಸಿನ ತಗೊಂಡೋಗೋ ವಿಚಾರಿತ್ತು ಅಕ್ಕಿಗೆ. ಆದ್ರ ಡಾಕ್ಟರ್ ಚೈತ್ರ ಅವರು ಕೂಸಿಗೆ ತಾಯಿ ಹಾಲು ಬಹಳ ಅವಶ್ಯದ, ಆರೋಗ್ಯಕ್ಕದ ಒಳ್ಳೇದು, ಅದಕ್ಕೆ ಒಂದ್ ವರ್ಷ ಇಲ್ಲೇ ಇರ್ಲಿ ಅಂದ್ರು. ವಲ್ಲದ ಮನಸ್ಸಿನಿಂದ ಇಲ್ಲೇ ಬಿಟ್ಟು ಹೋದ್ರು ಅವ್ರು. ಮತ್ ಹೋದ ವರ್ಷ ಮೊದ್ಲೇ ಬರ್ತಡೇಕ ಬಂದಿದ್ರು. ಕೂಸಿನ ಒಯ್ಯೋ ಪ್ರಯತ್ನನೂ ನಡೀತು. ಆದ್ರ ಹುಡುಗ ಜ್ವರ ಬಂದ್ಬಿಟ್ವೇನಪ್ಪ. ಡಾಕ್ಟರ್ ಚೈತ್ರ ಅವರು ಈಗ ಬೇಡ, ಹವಾಮಾನ ಬದ್ಲಿಯಾಗಿ ಕೂಸಿಗೆ ತೊಂದರೆ ಆದಿತ್ತು, ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ ಅಂದ್ರು. ಹಿಂಗಾಗಿ ಮತ್ತವ್ರು ವಾಪಸ್ ಅಮೇರಿಕಾಕ್ ಹೋಗ್ಬಿಟ್ರು.
1: ವೇಳೆ ಬಹಳ ಆತು, ನಾ ಇನ್ನು ಬರ್ತೇನೆ. ಈ ಹಕೀಕತ್ ಕೇಳ್ಕೋತ ಕೂತಾಗ ಟೈಮ್ ಹೋದಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ವಿಷಯನ ಹಂಗದ
0: ನೋಡು,
1: ಕೆಲಸ ಅದ. ಬರ್ತೀನಿ.
0: ನಮಸ್ಕಾರ. ತಡಿ ತಡಿ,
1: ಏನು
0: ಮುಂದಿನ ಶನಿವಾರ ನಮ್ ಕೃಷ್ಣನ ಎರಡನೇ ಹುಟ್ಟುಹಬ್ಬದ ಏನಪ್ಪ?
1: ಹೌದಾ?
0: ಅಷ್ಟ ಅಲ್ಲ, ಅವತ್ ಎಲ್ಲಾರು ಬರ್ತಾರ, ಅವನ್ನ ಅಮೇರಿಕಾ ಕರ್ಕೊಂಡು ಹೋಗ್ತಾರ. ನೀನ್ ತಪ್ಪದ ಬಂದ ಅವಾಗ ಆಶೀರ್ವಾದ ಮಾಡ್ಬೇಕು. ಮತ್ತೆ ಮರಿಬೇಡ.
1: ನಾ ಹೆಂಗ್ ಮರಿಲಿಕ್ಕೆ ಸಾಧ್ಯ?
0: ನೋಡು ಮತ್ತೆ
1: ಬರ್ತೀನಿ.
0: ಆಯ್ತು, ನಮಸ್ಕಾರ, ಹೋಗಿ ಬಾ.

0: ಲೂಸಿ,
1: ಓ
0: ಲೂಸಿ, ಏನ್ ಮಾಡ್ಲಿಕ್ಕೆ ಹತ್ತಿ? ಅಯ್ಯ, ಇನ್ನ ಕೃಷ್ಣನ್ ಫೋಟೋ ನೋಡ್ಕೋತ್ ಕೂತಿಯಲ್ಲ. ಲಗೂನ್ ರೆಡಿ ಆಗು, ಫ್ಲೈಟ್ ಗೊತ್ತಾಗ್ತದ ಆಮೇಲೆ.
1: ಏ ರವಿ, ಲುಕ್ ಹಿಯರ್, ಫೋಟೋದಾಗ ನಮ್ ಕೃಷ್ಣ ಡಿಕ್ಟೋ ಹೀಸ್ ಲೈಕ್ ಯು. ಏ ವೆದರ್ ಕೃಷ್ಣ ವಿಲ್ ಕಮ್ ಎಲಾಂಗ್ ವಿತ್ ಅಸ್ ಆರ್ ನಾಟ್, ನಮ್ ಜೊತೆ ಬರ್ತಾನೋ ಇಲ್ಲೋ, ನನಗ ಸಂಶಯ ಬರ್ಲಿಕ್ಕತ್ತದ.
0: ಹಂಗ್ಯಾಕ್ ಸಂಶಯ ಪಡ್ತಿ ಲೂಸಿ? ಬಂದ ಬರ್ತಾನ ಅವ, ನಮ್ ಮಗ, ನಮ್ ಕೂಡ ಬರೋದಿಲ್ಲ ಅಂದ್ರ ಹೆಂಗ್ ಸಾಧ್ಯ ಅದ ಹೇಳು.
1: ಹೇ ರವಿ, ಸೀಯರ್ ಆ ಯಶೋದ ಆಮೇಲೆ ಹರ ಹಸ್ಬೆಂಡ್ ಆ ಕುಸಿನ ಬರ್ಲಿಕ್ಕೆ ಬಿಡ್ತಾರೋ ಇಲ್ಲೋ ಅಂತ.
0: ನೀ ಹಂಗ್ಯಾಕ್ ವಿಚಾರ ಮಾಡ್ತಿ? ಅಣ್ಣ ಇದ್ದಾರಲ್ಲ, ಅವರು ಆಕೆಗೆ ಮೊದಲ ತಿಳಿಸಿ ಹೇಳಿದ್ದ ಅದ. ಅಲ್ಲದ ಅವ್ರ ಆ ಹುಡುಗನ್ನ ಇಟ್ಕೊಂಡು ಏನ್ ಮಾಡ್ತಾರ? ಅವನಿಗ ಹೆಚ್ಚಿನ ಶಿಕ್ಷಣ, ಆಧುನಿಕ ಸೌಕರ್ಯ ಎಲ್ಲಾ ದೊರೆಯೋದು ನಮ್ಮ ಹತ್ರನ ಅಂತ ಅವರಿಗೂ ಗೊತ್ತಲ್ಲ. ಅವರು ಖುಷಿಯಿಂದ ಕಳಿಸ್ತಾರ ಲೂಸಿ.
1: ದೆನ್ ಇಟ್ ಈಸ್ ಫೈನ್.
2: ನಮಸ್ಕಾರ ಜಾಗೀರ್ದಾರ ಸಾಹೇಬರಿಗೆ.
3: ಹಾ ನಮಸ್ಕಾರ. ಬಾರೋ ಮಾಸ್ತರ, ಎಷ್ಟು ಗುಲಾಬಿ ಸರ ತಂದಿ ಓ ಮಾರಯ್ಯ.
2: ಅಲ್ಲ, ನಮ್ಮ ಕೃಷ್ಣನ ಬರ್ತ್ಡೇಕ ಅಷ್ಟು ಬೇಡ ಅಂದ್ರೆ ಹೆಂಗೋ?
3: ಅದು ಕರೆ ಬಿಡ ಮಾಸ್ತರ, ಬಾ ಇಲ್ಲಿ. ಇವರು ರವಿ. ರವಿ, ಇವರು ನಮ್ಮೂರ್ ಪೋಸ್ಟ್ ಮಾಸ್ತರ್.
2: ನಮಸ್ಕಾರ. ನಮಸ್ಕಾರ ಜಾಗೀರ್ದಾರರು. ಆಗಾಗ ಹೇಳ್ತಿರ್ತಾರ, ನಿಮ್ಮನ್ ನೋಡು ಭಾಗ್ಯ ಈಗ ಬಂತು ನೋಡ್ರಿ. ಯಾಕಂದ್ರೆ ಪ್ರತಿ ಸಲ ನೀವು ಕೃಷ್ಣ ಕಳಿಸು ಪಾರ್ಸಲ್ ಬಂದಾಗೆಲ್ಲ ನಿಮ್ ನೆನಪು ಆಗ್ತಿರ್ತದೆ. ಇಟ್ಟು ನೋಡ್ರಿ
0: ಈ ಹಾರಲ್ಲ ಯಾಕ್ರಿ ಮಾಸ್ತರ?
2: ಅತಿಥಿ ದೇವೋ ಭವ. ನಿಮ್ಗೆ ಹಾರ ಹಾಕೋ ಸೌಭಾಗ್ಯ ನಮಗೆ ಬಂದದ್ದು ದೊಡ್ಡದು.
3: ಮಾಸ್ತರ, ಇವರು ರವಿ ಹೆಂಡತಿ ಲೂಸಿ, ಮತ್ತೆ ಇವರು ಅವ್ರ ಗೆಳತಿ ಡಾಕ್ಟರ್ ಚೈತ್ರ ಅಂತ.
2: ನಮಸ್ಕಾರ.
1: ನಮಸ್ತೆ.
2: ನಮಸ್ಕಾರ ಡಾಕ್ಟ್ರೆ.
1: ನಮಸ್ಕಾರ.
2: ನಮ್ಮ ಕೃಷ್ಣ ಎಲ್ಲಿ?

0: ಕೊಳಲ್ ತಂದಿನಿ
1: ಅಲ್ಲಿ ನೋಡ್ರಿ ಬಂದ ಕೃಷ್ಣ. ನಮಸ್ಕಾರ ಮಾಡೋ ಮಾಸ್ತರ್ಗೆ.
0: ಅವಾಗ ನಿಮ್ಮಿಂದ ಸಂಸ್ಕಾರ ಸಾಗ ಹಂಗ ಸಿಕ್ತದ?
1: ಹೌದು, ಅಜ್ಜಿ ಏನೋ ಕೊಡ್ತಾನೆ ಇಷ್ಟಗಳು.
0: ಹಾರ ಹಾಕಿ ಕೊಳಲ್ ಕೊಡ್ತೀನಿ, ತಡಿ ತಗೋ ಈ ಕೊಳಲು. ಹೌದು,
1: ಎಷ್ಟು ಖುಷಿ ಆಗಿದೆ ನೋಡ್ರಿ. ಅವಾಗ
0: ಅಮೇರಿಕ ಸೂಟು ಬೂಟು ಹಾಕೊಂಡು ದೊಡ್ಡ ಸಾಯದಂಗ ಕಾಣ್ಲಿಕ್ಕತ್ತಾನ.
1: ಯಶೋಧ, ಲಘುನ ಕೃಷ್ಣಗ ಆರತಿ ಮಾಡಿಬಿಡುವ, ಲಘು ಲಘು ಊಟ ಮಾಡಿಬಿಡ್ರಿ. ಅವರು ಹೋಗ್ಬೇಕು ರಾತ್ರಿ ಫ್ಲೈಟ್ ನಿಂದ, ಅಮೇರಿಕ ಮುಟ್ಬೇಕು ಅವರು.
0: ಹಾಗಾದ್ರೆ ಇವತ್ತ ಕೃಷ್ಣ ಹೋಗುದು ಗ್ಯಾರಂಟಿ ಆದಂಗಾತು.
2: ಅಳ್ಬೇಡ ಪುಟ್ಟ, ನೀ ಹತ್ರ ನನಗೂ ಅಳು ಬರ್ತದ. ಪುಟ್ಟು ನಿನ್ ಬಿಟ್ಟ ಹೆಂಗಿರ್ಲಿ?
1: ಯಶೋಧ, ಅಳಬಾರ್ದು. ಅವನ ನೀನು ನಕ್ಕೋತ ಕಳಿಸ್ಕೊಡ್ಬೇಕು. ಅಲ್ಲ, ಅವ ಚೆನ್ನಾಗಿ ಬೆಳಿಬೇಕು, ಹೆಚ್ಚು ಕಲಿಬೇಕು, ಮುಂದವ ಬಹಳ ಶಾಣೆ ಆಗಿ ದೊಡ್ಡ ಮನುಷ್ಯ ಆಗ್ಬೇಕಿಲ್ಲೋ. ಅದೆಲ್ಲ ಇಲ್ಲೆಲ್ಲಿ ಸಾಧ್ಯತೆ ಹೇಳು. ನಾವೆಲ್ಲ ಕೂಡಿ ಅವನ ಭವಿಷ್ಯ ದೃಷ್ಟಿಯಿಂದ ಅವನ್ ಸಂತೋಷದಿಂದ ಕಳಿಸ್ಕೊಡೋಣವ.
2: ನಾ ಹೆಂಗ್ ಕಳಿಸ್ಲಿ ಕಾಕ? ಅವ ಬಹಳ ಸಣ್ಣ ಬಿದ್ದಾನ. ಅಲ್ಲ, ಅವ ಅಲ್ಲಿ ಹೆಂಗಿರ್ತಾನ ಅಂತೀನಿ? ಅವನಿಗ ತಂದೆ ತಾಯಿ ಆಗೋರು ಇಬ್ರು ಅಪರಿಚಿತರು ಕಾಕ. ಮ್ಯಾಲ ಅವರು ಅವನ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರ, ಅವ ಒಬ್ನ ಇರ್ತಾನಂತೀರಿ ಕಾಕ?
1: ಏನ್ ಮುಚ್ಚಿದ್ಯವ ನೀನು? ಅಲ್ಲ, ಅವ್ರಿಗೆ ಬೇಕಾದಷ್ಟು ಆಳು ಕಾಳು ಇರ್ತಾವ, ಅವರೆಲ್ಲ ಅವನ್ ನೋಡ್ಕೋತಾರ. ಖರೆ ಹೇಳ್ಬೇಕಂದ್ರ ಅವನ್ ಬಿಟ್ಟಿರ್ಲಿಕ್ಕೆ ನನಗೂ ಮನಸ್ಸಿಲ್ಲೇನುವ. ಬೆಳಗಿಂದ ಸಂಜೆ ಮಠ ಅಜ್ಜ ಅಜ್ಜ ಅಂತ ನಾನು ಬೆನ್ನ ಹತ್ತಿ ಓಡಾಡ್ತಿರ್ತಾನೆ. ಅವ ಇಲ್ಲ ಅಂದ್ರ ಬಣ ಬಣ ಅನಿಸ್ತದ. ಏನಾಕ್ ದಿನ ಓದಿಂದೆಲ್ಲ ತಾನೋ ಸರಿ ಹೋಗ್ತದವ. ಅಲ್ಲ, ಮತ್ತ ಅವ ಆಗಾಗ ಅಲ್ಲಿ ಬಂದ ಬರ್ತಿರ್ತಾನವ. ನೋಡಿ ಯಶು, ಎಂದಿದ್ರು ನಾವು ಅವನ್ನ ಕಳ್ಸಬೇಕಲ್ಲ, ಅದು ಅವ್ರ ಸ್ವತ್ತು, ತಿಳಿತಿಲ್ಲೋ?
0: ಅಲ್ಲೋ ಜಾಗಿದಾರ, ಯಶೋದಾನ ಗಂಡ ಎಲ್ಲಿ ಕಾಡುವಲ್ಲ?
1: ಅವ ಇದ್ದ ಅಂದ್ರ ಕೃಷ್ಣನ್ ಹೋಗ್ಲಿಕ್ ಬಿಡ್ತಾನೋ ಇಲ್ಲೋ ಅಂತ ಹೇಳಿ ಒಂದ್ ಐಡಿಯಾ ಮಾಡಿ ಅವಗೊಂದ್ ಕೆಲ್ಸ ಹಚ್ಚಿ ಸಿಟಿಗೆ ಕಳ್ಸಿನೇನಪ್ಪ. ನಾಳಿಂದ ನಾಡ ಬರ್ತಾನವ, ಅಷ್ಟಾಗಿ ಇವ್ರು ಹೋಗಿರ್ತಾರ. ಮುಂದ ಏನಾರು ಹೇಳಿ ಸಮಾಧಾನ ಮಾಡ್ಲಿಕ್ ಬರ್ತದ. ನಡ್ರಿ, ಎಲ್ಲಾರು ನಡ್ರಿ. ಯಶೋಧ, ಸಮಾಧಾನ ಮಾಡ್ಕೊಳವ, ಎಲ್ಲಾರ್ಗು ಊಟಕ್ ಬಡಿಸು, ಹೊತ್ತಾಗ್ತದೆ ಬರ್ರಿ.

0: ಅಣ್ಣ, ನಾವಿನ್ನು ಹೋಗಿ ಬರ್ತೀವಿ, ನಿಮ್ ಉಪಕಾರ ಬಹಳ ಆತು.
1: ಇರ್ಲಿಪ್ಪ.
2: ಅದೇನಿರು, ನಾನು ಬಂದಾನೋ ನಂಗೆ ಗೊತ್ತಿಲ್ಲ. ರಿಯಲಿ ರಿಯಲಿ ಐ ಡೋಂಟ್ ನೋ. ನೀವು ನನ್ನ ಮಗಳ ಹಂಗ್ ನೋಡ್ಕೊಂಡಿರಿ. ಥ್ಯಾಂಕ್ ಯು ವೆರಿ ಮಚ್.
0: ಬಾ
2: ಮರಿ, ಎಲ್ಲ ಇವನ ಚೀಲ ಕತ್ತಾನಲ್ಲ.
0: ಕೃಷ್ಣ ಬಾರೋ, ನಿನ್ಗೆ ಕಾರ್ ಕೊಡಿಸ್ತೀನಿ ನಾನು, ಬೊಂಬೆ ಕೊಡಿಸ್ತೀನಿ.
3: ನಮ್ ಪ್ಲಾನ್ ಫೇಲ್ ಆತು ಮಾಸ್ತರ. ಯಶೋಧನ ಗಂಡ ಬಂದ ಬಿಟ್ಟ, ಇವ್ ಈಗ ಬರ್ಬೇಕಾಗಿತ್ತ ಪುಣ್ಯಾತ್ಮ.
4: ಕಾಕ ಕಾಕ, ನೀವ್ ಹೇಳ್ದಂಗ ನಾನು ಸಿಟಿಗ್ ಹೋದೆ. ನೀವ್ ಹೇಳಿದ ಕೆಲ್ಸಕ್ಕ ಇನ್ನ 2 ದಿನ ಬೇಕು, ಇಲ್ಲೇ ಇರಿ ಅಂದ್ರು. 2 ದಿನ ಇದ್ದು ಏನ್ ಮಾಡುದು ಅಂತ ಬರ್ತೀನಿ ಮತ್ತ ಅಂತ ಹೇಳಿ ಬಂದ್ ಬಿಟ್ಟೆ ನೋಡ್ರಿ.
3: ನೀ ಅಲ್ಲೇ ಇದ್ದು ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾಗಿತ್ತು. ಯಾಕೋಸ್ಕರ ಮಾಡಿ ಬಂದಿಲ್ಲ? ಇಲ್ಲೇನ್ ಅರ್ಜೆಂಟ್ ಇತ್ತು ನಿಂದು?
4: ಕಾಕ ಮತ್ತ ಖರೆ ಹೇಳ್ಬೇಕಂದ್ರ ನನಗ ಕೃಷ್ಣ ನೆನಪಾಗಿ ಓಡ್ ಬಂದೆ ನೋಡ್ರಿ. ಯಾಕೆ ಯಶೋಧ, ಕೃಷ್ಣ ನಿನ್ ಹಿಡ್ಕೊಂಡು ಹಳ್ಳಿ ಕತ್ತಾನ, ಮತ್ತ ನಿನ್ ಕಣ್ಣಾಗು ನೀರವಲ್ಲ, ಏನಾತು ಏನಾತು?
2: ಏನಿಲ್ಲ ಏನಿಲ್ಲ, ನಾ ಅಳಿಕತ್ತಿಲ್ಲ. ಇವು ಸಂತೋಷದ ಕಂಡಿರು. ಯಾಕಂದ್ರ ನಮ್ ಕೃಷ್ಣನ ರವಿ ಸಾಹೇಬ್ರು ಅಮೆರಿಕಾ ಕರ್ಕೊಂಡು ಹೋಗಿ ಬಾಳ ಶಣ್ಯನ್ ಮಾಡಿ ಕಳಿಸ್ತಾರ ಅಂತ ಹೇಳಿದ್ರು. ಹಾ, ಮತ್ತ ಕಾಕಾನು ಕಳಿಸ್ರಿ ಅಂದ. ಅಲ್ಲ, ನನಗೂ ನಮ್ ಮಗ ಶಣ್ಯ ಆಗಿ ಬರ್ತಾನಂತ ಬಾಳ ಖುಷಿ ಆತು ಅಷ್ಟರಿ.
4: ಇದು ಹೆಂಗ್ ಸಾಧ್ಯ ಅದ ನೋಡು, ಇದು ಆಗದ ಮಾತು. ನಮ್ ಕೃಷ್ಣನ್ನ ನಾ ಎಲ್ಲೂ ಕಳಿಸುದಿಲ್ಲ, ಅವನ್ ಬಿಟ್ಟು ನಂಗ್ ಇರ್ಲಿಕ್ಕೆ ಆಗುದಿಲ್ಲ.
3: ಹಂಗೆಲ್ಲ ಮಾತಾಡ್ಬಾರ್ದು ತಮ್ಮ. ಕೃಷ್ಣ ಶಾಣೆ ಆಗ್ಬಿಟ್ಟಲ್ಲ. ಅಲ್ಲ, ಈ ಹಳ್ಳಿಯಾಗಿದ್ದು ಏನ್ ಕಲಿತಾನೆ ಹೇಳವ? ದೊಡ್ಡ ಸಾಲಿ

ಹೋಗ್ತಾನ ಹೌದೌದು ನೀ ಅವನ ಭವಿಷ್ಯ ಕಡ್ಡಿ ಬರ್ಬಾರ್ದು ನೋಡು ಅವನ್ ಕಳಿಸ್ಕೊಡು ಅಪ್ಪ ಕೃಷ್ಣ ಇನ್ನೂ ಗಾಬರಿ ಅಲ್ಲಿ ನೋಡಲ್ಲಿ ಇವ ಹಿಂಗ ಕಣ್ ತಿರುಗಿದ್ರೆ ಇವ ಮದುವೆ ಹುಚ್ಚಿಡಿತು ಮಾಸ್ತರ ಮತ್ತ ಹುಚ್ಚಿಡಿತು ಇವಾಗ ಹಿಡಿ ಅವನ ಹಿಡ್ಕೊಡ್ರಿ ಮಾಸ್ತರ ಬಾ.

0: ನೀವು ಕರ್ಕೊಂಡು ಹೋಗ್ರಿ, ನೀವು ಕರ್ಕೊಂಡು ಹೋಗ್ಬಿಡ್ರಿ ನೀವು.
1: ಅಣ್ಣ ಅದು ಹ್ಯಾಂಗ್ ಸರಿ ಹೋಗ್ತದ ಹೇಳು. ಲೂಸಿ ಕಮ್ ಹಿಯರ್, ಲುಕ್ ಲೂಸಿ, ಈ ಕೃಷ್ಣ ಹುಟ್ಟಿದ ಮೇಲೆ ಯಶೋದ ಗಂಡನ ಹುಚ್ಚು ಈಗ ಆರಾಮಾಗ್ಯದ.
2: ಓ ಯಾ,
1: ಈಗ ನಾವು ಕೃಷ್ಣನ್ ಕರ್ಕೊಂಡು ಹೋದ್ರ ಅವ ಮೊದಲು ನಂಗ ಪೂರ ಹುಚ್ಚಾಗ್ಬಿಡ್ತಾನ.
2: ಓಹೋ,
1: ಮುಂದ ಕಡಿ ತನಕ ಹುಚ್ಚಾಗೋ ಸಂಭವ ಇರ್ತದ.
2: ಓ ಐ ಸಿ,
1: ಈ ಫ್ಯಾಮಿಲಿ ಹಾಳಾಗ್ಲಿಕ್ಕೂ ಮತ್ತ ನಾವ ಕಾರಣ ಆದಂಗ ಆಗ್ತೀವಿ. ಅದಕ್ಕ ಕೃಷ್ಣನ್ನ ಇನ್ನು ಕೆಲವು ದಿನ ಇಲ್ಲೇ ಬಿಟ್ಟು ಹೋಗೋದು ಚಲೋ.
2: ನೋ ನೋ ರವಿ, ವೈ ಇಟ್ ಈಸ್, ಇಟ್ ಈಸ್ ಇಂಪಾಸಿಬಲ್. ಹೌ ಕ್ಯಾನ್ ಇಟ್ ಬಿ?
1: ಸಿ ಸಿ ಲುಕ್ ಹಿಯರ್, ಯಾಕಂದ್ರ ನಾವು ಹಣಕ್ಕ ಐಷಾರಾಮಕ್ಕ ಆಸೆ ಪಟ್ಟು ಆ ದೇಶದಾಗ ಕೆಲಸ ಮಾಡ್ತೀವಿ, ಆದ್ರ ಸೂಕ್ಷ್ಮ ಸಂಬಂಧಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ.
2: ನೋ ನೋ, ನಾಟ್ ಲೈಕ್ ದಟ್.
1: ಈ ಇಂಡಿಯಾದಾಗ ಈ ಸಂಬಂಧಗಳು ಇನ್ನೂ ಹೆಚ್ಚು ಗಾಢವಾಗಿರ್ತದ. ಎಷ್ಟೋ ಸಲ ಇಂತಹ ಪ್ರಸಂಗದಾಗ ಮಾನಸಿಕ ನೆಮ್ಮದಿ ಕಳ್ಕೋತಾರ, ಲೂಸಿ ಆತ್ಮಹತ್ಯೆನೂ ಮಾಡ್ಕೋತಾರ. ಪ್ಲೀಸ್
2: ರವಿ, ನೀ ಹೇಳೋದು ಖರೆ ಅದ. ವಾಟ್ ಯು ಆರ್ ಟೆಲಿಂಗ್ ಇಸ್ ರೈಟ್. ಅವನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರ ಆ ಬಾಯ್ ಅಲ್ಲಿ ಹೆಚ್ಚು ಕಡಿಮೆಗೆ ಆದ್ರ ಏನ್ ಮಾಡೋದು? ಬಿಫೋರ್ ಟೇಕಿಂಗ್ ಹಿಮ್ ವೀ ಹ್ಯಾವ್ ಟು ಥಿಂಕ್ ಟ್ವೈಸ್. ನೋ,
1: ಯೆಸ್ ಯು ಆರ್ ಕರೆಕ್ಟ್ ಮೈ ಡಿಯರ್. ನಮ್ಮ ಬ್ಯೂಸಿ ಯಾಂತ್ರಿಕ ಬದುಕಿನಲ್ಲಿ ನಾವೆಲ್ಲ ಪ್ರೇಮ ಪ್ರೀತಿಗಳಿಂದ ವಂಚಿತರಾಗಿವಿ. ಆತನಿಗೆ ಪ್ರೀತಿ ಮಾಡೋರು ಎಲ್ಲರೂ ಇಲ್ಲೇ ಇದ್ದಾಗ ಅವ ಎಲ್ಲೇ ಇದ್ರು ನಮ್ ಕರುಳ್ ಕುಡಿನ. ನಮ್ಮ ಮಗು ಭಾರತ ಅಮೆರಿಕ ರಾಯಭಾರಿ ಆಗಿ ಇಲ್ಲೇ ಬೆಳಿಲಿ. ಆತನಿಗೆ ತಿಳುವಳಿಕೆ ಬಂದ ಮೇಲೆ ರಕ್ತ ಸಂಬಂಧ ತನ್ನಷ್ಟಕ್ಕೆ ತಾನೇ ಒಗ್ಗೂಡಿಸ್ತದೆ. ಇಸ್ಂಟ್ ಇಟ್?
2: ಯಾ ಯಾ, ದಟ್ ಇಸ್ ಟ್ರೂ.
3: ಮಾಸ್ತರ, ಇದನ್ನೆಲ್ಲ ಕಂಡು ಪಾಪ ರವಿ ಲೂಸಿ ಬೇಜಾರಾಗಿ ಏನೋ ವಿಚಾರ ಮಾಡ್ಕೋತ ಡಿಸ್ಕಸ್ ಮಾಡ್ಕೋತ ದೂರ ನಿಂತಾರ ನೋಡು. ಅಲ್ಲ, ಅವ್ರು ಇತ್ತಾಗ ನಮ್ ಕಡೆನ ಬರ್ಲಿಕ್ಕೆ ಹತ್ಯಾರ.
1: ಅಣ್ಣ
3: ರವಿ,
1: ನಾವು ಹೆಸರಿಗೆ ಕೃಷ್ಣನ ತಾಯಿ ತಂದೆ ಇರಬಹುದು, ಯಶೋದಾಂದು ಬಾಡಿಗೆ ಗರ್ಭ ಆಗಿರಬಹುದು ಖರೆ, ಆದ್ರ ಹೆತ್ತು ಹೊತ್ತು ಪ್ರೀತಿಯಿಂದ ನೋಡ್ಕೊಂಡ ಬಾಡಿಗೆ ಕರುಳಿನ ಮುಂದ ನಾವೊಂದು ಹುಲ್ಕಡ್ಡಿ ಸಮಾನರು ಎಂಬ ಅರಿವು ನಮಗದ.
3: ಖರೆ ಅದ ನಿನ್ ಮಾತು.
1: ಕೃಷ್ಣ ಎಲ್ಲಿದ್ರೂ ನಮ್ಮವನ, ಅವ ಇಲ್ಲೇ ಬೆಳೀಲಿ, ಅವನ ಎಲ್ಲ ಅವಶ್ಯಕತೆಯನ್ನ ನಾವು ಪೂರೈಸ್ತೀವಿ.
3: ಆಗ್ಲಿ ಬಾ, ಆಗ್ಲಿ.
4: ನೋಡ್ದಳಿ ರವಿ, ಹೆಚ್ಚು ತಿಳಿದವರು ಎಲ್ಲಾ ಸಮಸ್ಯೆ ಸುಲಭವಾಗಿ ಬಗೆಹರಿಸಿದ್ರು.
3: ಹೌದು ಮಾಸ್ತರ,
4: ಹೆಟ್ಟದಂತ ಸಮಸ್ಯೆ ಮಂದಿ ನಂಗ್ ಕರೆಗೆ ಹೋತು.
2: ಅಣ್ಣ ನೀವೇನು ವಿಚಾರ ಮಾಡಬೇಡಿ, ಯು ಡೋಂಟ್ ವರಿ, ಬೇಜಾರನ್ನು ಮಾಡ್ಕೊಳ್ಬೇಡಿ. ವಾಟ್ ರವಿ ಇಸ್ ಟೆಲಿಂಗ್ ಇಸ್ ರೈಟ್, ಇವನ್ ಐ ಸಪೋರ್ಟ್ ಟು ದಟ್ ಪಾಯಿಂಟ್. ಓಕೆ, ನಮ್ಮ ಕೃಷ್ಣ ಇಲ್ಲಿದ್ರು ನಾವು ಹ್ಯಾಪಿ ಇದ್ದಂಗೆ ಅಲ್ವಾ?
3: ಆಯ್ತಮ್ಮ,
2: ಇಂದಲ್ಲ ನಾಳೆ ಸರಿ ಆಗ್ತದ. ಬಟ್ ನಿಮ್ ಬ್ಲೆಸ್ಸಿಂಗ್ಸ್ ನಂಗೆ ಯಾವತ್ತು ಇರ್ಬೇಕು ಅಂಕಲ್.
3: ಆಗ್ಲಿ ಅಮ್ಮ, ಆಗ್ಲಿ.
1: ಅಣ್ಣ ನಾವ್ ಇನ್ ಬರ್ತೀವಿ.
3: ಹೋಗಿ ಬಾರಪ್ಪ, ದೇವ್ರ ಒಳ್ಳೆ ಮಾಡ್ಲಿ.
2: ಯಶೋದ, ನಾವು ಬರ್ತೀವಿ.
1: ಬರ್ತೀವಿ
5: ಕೃಷ್ಣ.
2: ಏ ಕೃಷ್ಣ,
3: ಎಲ್ಲ ಸಮಸ್ಯೆ ಬಗ್ಗೆ ಇರುತ್ತೆ ನೋಡಿ.
6: ಯಂತ್ರದ ಕರುಳು ನಾಟಕ ಕೇಳಿದಿರಿ. ಪಾತ್ರವರ್ಗ: ಜಹಾಗೀರ್ದಾರ್ ದತ್ತಾತ್ರೇಯ ಕುರಹಟ್ಟಿ, ಪೋಸ್ಟ್ ಮಾಸ್ಟರ್ ವೀರಣ್ಣ ಕುರ್ಲಿ, ಯಶೋದ ಶರಯು ತಂಡಿ, ರವಿ ಗಣಪತಿ ಉಳ್ಳಿಕೊಪ್ಪ, ಲೂಸಿ ಮಧುಮತಿ ಪಾಟೀಲ್, ಡಾಕ್ಟರ್ ಚೈತ್ರ ಪ್ರೇಮಾ ಮಂಗಳೂರ್, ಯಶೋದಾಳ ಗಂಡ ಶಶಿಧರ ನರೇಂದ್ರ. ನಿರ್ಮಾಣ ಮಂಜುಳಾ ಪುರಾಣಿ.
7: ಆಕಾಶವಾಣಿ ಧಾರವಾಡ ಎನ್ನುವುದು ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಲಲಿತ್ ಜೈ ರಾಯ್ ಅವರ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ್ ಬಿಲಾಸ್ ಖಾನಿ ತೋಡಿ. ಇವರಿಗೆ ಜೊತೆ ವಾದ್ಯಗಾರರು ತಬ್ಲಾಸಾದ್ ಪಂಡಿತ್ ರವೀಂದ್ರ ಯಾವಗಲ್, ವೈಲಿನ್ಸಾದ್ ಸಿಎನ್ ಚಂದ್ರಶೇಖರ್. ಕೇಳಿ ರಾಗ್ ಬಿಲಾಸ್ ಖಾನಿ ತೋಡಿ.

ಕೇಳುಗರೆ, ಇದುವರೆಗೆ ಲಲಿತ್ ಜಯರಾವ್ ಅವರ ಗಾಯನದಲ್ಲಿ ರಾಗ್ ಬಿಲಾಸ್ ಖಾನಿ ತೋಡಿ ಕೇಳಿದ್ರಿ. ವಯಲಿನ್ ಸಾಥ್ ಹಿಡಿದವರು ಸಿಎನ್ ಚಂದ್ರಶೇಖರ್, ತಬ್ಲಾ ಸಾಥ್ ಹಿಡಿದವರು ಪಂಡಿತ್ ರವೀಂದ್ರ ಯಾವಗಲ್. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಿ ಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21 ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ

0: ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸೀಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9 ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನ ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
1: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು ಅವಳು ಏನೇ

0: ಎಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗತಾನೆ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ ಹೀರಿಕೊಳ್ಳುವ ಹಿಂಡಿ ಹಿಪ್ಪೆಯಾಗುವ ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ, ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈ ಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು, ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ, ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂದಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ. ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ ತೊಳೆಯಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
1: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸು ಮಾತುಗಳು ಬಿಸಿ ಉಸಿರು ಮೈಯ ಗಂಧ ಹೃದಯ ಬಡಿತಗಳ ವಿನಿಮಯ ನಮ್ಮೊಡಲ ಕಡಲಿನಾಳದ ಗುಟ್ಟು ಎಂದಿಗೂ ನಮ್ಮದಾಗಿರಲಿ. ನಾನು ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು ಅದರುವ ತುಟಿ ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡು.

0: ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಗೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ. ಕರಿದ ಶೇಂಗ ಪಿತ್ತ. ದಿನಾರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನೆನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನು, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು. ಯಾಕಿಷ್ಟು ತಡ, ಎಷ್ಟೆಂದು ಕಾಯುವುದು? ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ? ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದ್ರೆ, ಒಬ್ಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರ್ಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದ್ರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸ್ ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ಅದು ಆಗ್ಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದ್ರೆ ಅವಳು ದುಡಿತಿರ್ತಾಳೆ, ಇಬ್ರು ದುಡಿಮೆಯಲ್ಲಿರುವಂತ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವ್ವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನು ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ. ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನು ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನು ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನು ಅವನನ್ನು ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ಕವನದ ಶೀರ್ಷಿಕೆ ಮುನ್ನಡೆಯಬೇಕು ನಗುತ್ತಲಿ. ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಬರುವಾಗ ಏನನ್ನೂ ತರದೆ, ಬರುವಾಗ ಏನನ್ನೂ ತರದೆ, ಹೋಗುವಾಗೇನೂ ಕೊಂಡೊಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು. ನಡುವಲ್ಲಿ

0: ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆಯೇಕೆ ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆಯೇಕೆ ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ ಯಾರೋ ನಮ್ಮ ಜೊತೆ ಬರ್ತಾರೆ ಇರ್ತಾರೆ ಪ್ರೀತಿ ತೋರಿಸ್ತಾರೆ ನಂತರ ಬಿಟ್ಟೋಗ್ತಾರೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ
1: ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೆಚ್.ಆರ್. ಕನ್ನಿಕಾ ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ ಸ್ನೇಹದ ಗುಡಿ ಕಟ್ಟಿ ಭಕ್ತಿಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿ ಬಿಡು ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಲ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು ನಿಶ್ಚಲೆಯ ಹೃದಯವು ಬಲವಾಗಿ ಪರಿಶ್ರಮವು ದೈವವಾಗಿ ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು ಈ ಕವನದ ಆಶಯವೇನೆಂದರೆ ಸ್ನೇಹವೆಂಬ ಗುಡಿಯನ್ನ ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನು ಜಪಿಸುತ್ತಾ ಬಾಳು ಬೆಳಗುತ್ತದೆ ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ ರೈತನು ಬೆಳೆದ ಹತ್ತಿಯನ್ನ ದೀಪವನ್ನು ಹಚ್ಚಿದಾಗ ಕತ್ತಲು ಬೆಳಗುತ್ತದೆ ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು ಯಾವುದೋ ವಯಮಾನ ಜಾತಿ ಮತ ಧರ್ಮಗಳ ಭೇದವಿಲ್ಲ ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ
2: ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಎಂಯು ಕಾವ್ಯ ನಮ್ಮ ಶ್ವೇತಾ ಮಂಡ್ಯ ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ ನೆನಪಿದೆಯಾ ಆ ರಾತ್ರಿ ಜಾತ್ರೆಯಾಗುತ್ತಿತ್ತು ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲು ನುಡಿ ಆಲಿಸಿದ ಗಣಮೇಳ ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣ ನೇಗಿಲು ಹರಿದಂಗೆ ಬದುಕು ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ ಮೂಕಮನಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು.

0: ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯು ತಲಿಹುದು. ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು, ನೀನು ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು, ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನ ರೈತನ ಹೆಗಲಿಗೆ ನೂಕಿ ಬಿಡ್ತೇವೆ. ರೈತನನ್ನ ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನ ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳು ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನ ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ, ನೊಗ ಹೊಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು? ಮನಸ್ಸಿರಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ, ಯಾರಾದರೂ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನಾನು ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವ ಅವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನ, ಆ ವೃತ್ತಿಯ ಘನತೆಯನ್ನ ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನ ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನ ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನ್ ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳೆ ಇಲ್ಲದೆ ಅವನ್ ಬೆಳೆದಂತಹ ಬೆಳೆಗೆ ತಕ್ಕ ಪರಿಹಾರವನ್ನ ಕೊಟ್ಟು ಅವನಿಗೊಂದು ಗೌರವಯುತವಾದಂತ ಬದುಕನ್ನ ಆತ ನಡೆಸೋದಿಕ್ಕೆ, ಅಂದ್ರೆ ಸಾಲ ಮುಕ್ತನಾಗಿ. ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆ ಇಲ್ಲದೆ ಬೆಳೆ ಬೆಳೆಯುವ ಅವಕಾಶ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂತ ನಿಜವಾದಂಥ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನ ಅವನಿಗೆ ನಾವು ಕೊಡುವುದೇ ಆದ್ರೆ, ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನ ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿದ್ದೆ ಆದ್ರೆ, ಖಂಡಿತವಾಗಿಯೂ ರೈತರ ಎಲ್ಲ ರೈತರ ಬದುಕು ಹಸನಾಗತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂತ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂತ ಒಂದು ವಿಶಾಲವಾದ ಆಲೋಚನೆಯನ್ನ ಇಟ್ಕೊಂಡು ನಾನು ರೈತನೊಂದಿಗೆ ನಡೆಸಿರುವಂತ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನು

ಅನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ. ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದ

0: ರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ, ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ. ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ, ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು, ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ, ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು, ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ, ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು, ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ, ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನ ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ, ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನ ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದ್ದು.
1: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಇಂದಿನ ವನಿತಾ ವಿಹಾರ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು.
1: ಆಕಾಶವಾಣಿ ಧಾರವಾಡ.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
5: ಕೇಳುಗರೆ, ಇದೇ ಮಂಗಳವಾರ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಡ್ಲಿ, SDM ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 ಸಂಜೆ 6:50 SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
5: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ STD ಕೋಡ್ 0836.
7: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ

0: ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
2: ಭಾರಿ ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
3: ಜಗದ ಜನರಂಜನೆ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೇಳಿಬರುತ್ತವೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಬಸವರಾಜ ಬಣಕಾರ್ ಅವರು. ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ ಹಿರೇಮಠ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದೆ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯಸನಕ್ಕೆ ಈಡಾಗಿರ್ತಾರೆ. ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ ನಮಗ. ಕುಟುಂಬ ಬಹಳ ಸೌಹಾರ್ದಯುತವಾಗಿರಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆ ಹವ್ಯಾಸಗಳನ್ನಿಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸಿಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ

0: ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಒಂದೊಂದು ಮನೆಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
1: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ ಅಂತಂದ್ರೆ ಈಗ ಮಾನವನ ರೆವಲ್ಯೂಷನ್ ಆಯ್ತು ಅವಾಗಿಂದನೂ ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ ಅದೊಂಥರ ನಮಗೆ ಪ್ಲೆಜರ್ ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು ಅದನ್ನ ಮಾಡಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತೈತೆ ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನ್ ಹೇಳಿದ್ರಲ್ಲ, ಒಂದ್ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು. ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
0: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದು ಏನೋ ನೀವ್ ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದ್ ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
1: ಹೌದು ಮೇಡಮ್. ಈಗ ಮನ್ಯಾಗ ಈ ಮಕ್ಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದನ್ನ ಕಲಿತಾರ ಅಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದನ್ನ ಕರಿತಾರ. ಈಗ ನಮ್ಮ ಮನ್ಯಾಗ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ. ಇದೊಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೀನಿ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವ ಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸು ಇಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ
0: ಚಟಾಗಿ ಪರಿಣಾಮ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರೀಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಆಗಿ ಪರಿಣಮಿಸ್ತಾ ಇದೆ. ಇದು ಕೂಡ ಒಂದು ಮಾರಕನೆ.
1: ಹೌದ್ರಿ ಮೇಡಮ್. ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕ್ ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಶಿಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ ಕುಂತು ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನೂ ನಮ್ಮ ಸುಸ್ತು ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್ ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ. ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ

0: ಜೀವನ ನಡೆಸಬಹುದು.
1: ಅಂದ್ರೆ ನಶಾ ಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಆದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
0: ಹೌದ್ರಿ ಮೇಡಮ್, ಅದು ಎರಡ್ ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದವ 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತೆ ಅದು ವಾಪಸ್ 2 ರಿಂದ 10 ಬೇಕು ಅಂತ ಹೇಳಿ ಆಗ್ತಿರ್ತಿತ್ತು. ಒಂದೇದು. ಎರಡನೇದು, ನಾವ್ ಅದಕ್ಕೆ ಜೋಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರ ನಮಗ್ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ್ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಅಸಿಡಿಟಿ ಆಗಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮನಸ್ಸಿಗೆ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗುತ್ತೆ.
1: ಈಗ ಡಾಕ್ಟರ್ ಶಿವಾನಂದ್ ಅವರು, ಒಂದು ಕಾಲದ ಒಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ, ಇದು ಒಂದು ಕಾರಣ ಆಗಿದೋ ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
0: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಗಂಡ್ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಕಳ ದೇಹ ರಚನೆ ಬಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣನ್ನೋದು ಈಗ ಒಂದು ಮನೆಯ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಮನೆ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತಹ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೆ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂತದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರ, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ. ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು. ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲಾ ಸರಿ ಇತ್ತು ಅಂತಂದ್ರೆ

0: ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರುವುದಿಲ್ಲ. ಆಮೇಲೆ ಮೂರನೇದು ಈ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು. ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನ್ ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೆ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರ್. ಆಮೇಲೆ ಇತ್ತೀಚೆಗೆ ಈಗೇನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಶ್ಚಟಗಳನ್ನ ನಾವು ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
1: ಈಗ ಆಲ್ರೆಡಿ ಚಟಕ್ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಅದ್ರ ಮನೆಯೊಳಗಿರುವಂತಹ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಹೋಗಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂತವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ, ಅದರ ಕಾರ್ಯ ಹೆಂಗಿದೆ?
0: ಈಗ ಆಲ್ಮೋಸ್ಟ್ ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲೇಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಏನ್ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ ಕೆಲವೊಂದು ಮೆಡಿಕೇಶನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನ ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿವೆ. ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500ನೇ ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೇ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನು ಉಪಯೋಗನೂ ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ಕೆ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನು ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳೋದು ಕಡಿಮೆ ಮಾಡಿಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದ್ ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷ ಆವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ಗಳು ಬೇಕಾಗುವುದಿಲ್ಲ,
0: ಅವಶ್ಯಕತೆ ಇಲ್ಲ
1: ಅಲ್ಲ. ನನ್ನ ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತನ್ನು ಒಟ್ಟಾಗಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ
0: ಮೇಡಮ್? ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗೋದೇ ಇಲ್ಲ, ಹಂಬಲಾಗೋದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೆ ಒಂದು ಕಗ್ಗ ಹೇಳ್ತೀನಿ DVG ಅವರದು. ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದ್ ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದ್ ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದ್ರ ಕಡೆ ಹೋಗದೆ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ DVG ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ

0: ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದೆ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಧನ್ಯವಾದ.
2: ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ ಬಣಕಾರ್ ಅವರು.
3: ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನಿಮಗೆ ವಿವರಣೆ ನೀಡಲಿದ್ದೇನೆ. ಇದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆ ಆಗಿದೆ. ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಒಂದು ವರ್ಷದಲ್ಲಿ 2 ಕೋಟಿ ಜನ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 25% ಜನ ಸಾವನ್ನಪ್ಪುತ್ತಾರೆ. ಉಳಿದೆಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು 4ನೇ ಅತಿ ಹೆಚ್ಚು ಅಂಗವೈಕಲ್ಯ ಮತ್ತು 2ನೇ ಅತಿ ಹೆಚ್ಚು ಸಾವುಗಳಿಗೆ ಇದು ಕಾರಣವಾಗಿದೆ. ಮೊದಲು ಈ ರೋಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಮತ್ತು ಹೊಂದುತ್ತಿರುವ ದೇಶಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಧುನಿಕತೆ ಮತ್ತು ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳು. ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು, ಅದು ಯಾಕಾಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಶ್ವವಾಯು ಅನ್ನೋದು ಮೆದುಳಿನ ರಕ್ತ ಸಂಚಾರಕ್ಕೆ ಹಠಾತ್ತಾಗಿ ರಕ್ತದಲ್ಲಿ ತಡೆ ಉಂಟಾದಾಗ ಆಗ್ತದೆ. ಹೀಗೆ ರಕ್ತ ಸಂಚಾರಕ್ಕೆ ತಡೆ ಉಂಟಾದಾಗ ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ನಿಂತು ಹೋಗ್ತದೆ. ಹೀಗಾದಾಗ ಮೆದುಳಿನ ಅಂಗಾಂಶಗಳಿಗೆ ಹಾನಿ ಉಂಟಾಗ್ತದೆ. ಈ ತರಹದ ಹಾನಿ ಮೆದುಳಿನ ಯಾವ ಭಾಗಕ್ಕಾದರೂ ಸಹ ಆಗಬಹುದು. ಈ ಹಾನಿ ಯಾವ ಭಾಗಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಮೇಲೆ ಪಾರ್ಶ್ವವಾಯುವಿನ ತೀವ್ರತೆ ಮತ್ತು ಲಕ್ಷಣ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಯಾರಿಗೆಲ್ಲ ಆಗಬಹುದು? ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಇಳಿ ವಯಸ್ಕರವರೆಗೂ ಆಗಬಹುದು. ಆದರೆ ವಯಸ್ಸಿಗೆ ಅನುಗುಣವಾಗಿ ಕಾರಣಗಳು ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 60 ವಯಸ್ಸಿನ ನಂತರ ಕಾಣುತ್ತದೆ. ಆದರೆ ಇತ್ತೀಚಿನ ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳಿಂದ 40 ವಯಸ್ಸಿನ ಆಸುಪಾಸಿನ ಜನರಲ್ಲೂ ಸಹ ಇದು ಕಾಣಸಿಗ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಇದು ಜಾಸ್ತಿನೇ ಆಗಿರ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಕಾರಣಗಳು ಯಾವುವು ಅಂತ ನೋಡಿದ್ರೆ, ಮೊಟ್ಟ ಮೊದಲಾಗಿ ಅಧಿಕ ರಕ್ತದೊತ್ತಡ ಅಂದರೆ ಹತೋಟಿಯಲ್ಲಿರದ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಹತೋಟಿಯಲ್ಲಿರದ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ತಪ್ಪಿ ಹೋದ್ರೆ, ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮ್ರಪಾನ ಮತ್ತು ಮದ್ಯಪಾನ ಸೇವನೆಯಿಂದ ಒಬೆಸಿಟಿ ಅಥವಾ ಅತಿಯಾದ ಬೊಜ್ಜು ಇರುವುದು, ಜಾಸ್ತಿ ಕೊಲೆಸ್ಟ್ರಾಲ್ ಇರುವುದು, ಹಾಗೆ ಅನೇಕ ಜೆನೆಟಿಕ್ ಕಾರಣಗಳು ಸಹ ಇರ್ತವೆ. ಇದರೊಂದಿಗೆ ಒಂದು ಸಾರಿ ಪಾರ್ಶ್ವವಾಯು ಆದ್ರೆ ಮತ್ತೆ ಮತ್ತೆ ಪಾರ್ಶ್ವವಾಯು ಆಗುವ ಸಂಭಾವನೆ ಜಾಸ್ತಿ ಇರ್ತದೆ. ಈಗ ಪ್ರತಿ ವರ್ಷ ಪಾರ್ಶ್ವವಾಯು ಆಗುವ ಸಂಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದಾಜಿನ ಪ್ರಕಾರ 15% ಜನ ಮುಂದಿನ ವರ್ಷದಲ್ಲಿ ಮತ್ತೆ ಪಾರ್ಶ್ವವಾಯು ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಒಮ್ಮೆ ಪಾರ್ಶ್ವವಾಯು ಆದ್ರೆ ಮತ್ತೆ ಔಷಧಿ ಸೇವಿಸದೆ ಹೋದ್ರೆ ಮತ್ತೊಮ್ಮೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನಲ್ಲಿ ಎಷ್ಟು ತರ ಇವೆ? ಮೇನ್ಲಿ ಅಂದ್ರೆ ಮುಖ್ಯವಾಗಿ 2, ಅಂದ್ರೆ ಒಂದು ಇಸ್ಕಿಮಿಕ್ ಅಂತವೆ, ಇನ್ನೊಂದು ಹೆಮರೇಜಿಕ್ ಅಂತವೆ. ಇಸ್ಕಿಮಿಕ್ ಅಂದ್ರೆ ರಕ್ತ ಸಂಚಾರ ಹಠಾತ್ತಾಗಿ ನಿಂತು ಹೋಗೋದ್ರಿಂದ ಆಗ್ತದೆ. 85% ಪಾರ್ಶ್ವವಾಯುವಿಗೆ ಇದೇ ಕಾರಣ. ಇನ್ನೊಂದು ಹೆಮರೇಜಿಕ್ ಅಥವಾ ಬ್ರೈನ್ ಹೆಮರೇಜ್ ಅಂತ ಏನ್ ಕರಿತೇವಲ್ಲ, ಅದು ಮೆದುಳು ಅಥವಾ ಮೆದುಳಿನ ಪೊರೆಗಳಲ್ಲಿ ರಕ್ತನಾಳ ಒಡೆದು ರಕ್ತಸ್ರಾವ ಆಗೋದ್ರಿಂದ ಇದಾಗ್ತದೆ. ಉಳಿದ 15% ಅಂದ್ರೆ 85% ಇಸ್ಕಿಮಿಕ್, ಇನ್ನು 15% ಮಾತ್ರ ಹೆಮರೇಜಿಕ್ ಆಗಿ ಇರ್ತದೆ. ಇವೆರಡನ್ನು ಹೋಲಿಸಿದಾಗ ಹೆಮರೇಜಿಕ್ ನಲ್ಲಿ ತೀವ್ರತೆ ಮತ್ತು ಸಾಯುವ ಸಂಭವ ಜಾಸ್ತಿ ಇರ್ತದೆ. ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಇರೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಲಕ್ಷಣಗಳೇನು? ಮುಖ್ಯವಾಗಿ ಪಾರ್ಶ್ವವಾಯು ದೇಹದ ಒಂದು ಭಾಗ ಅಂದ್ರೆ ಎಡ ಅಥವಾ ಬಲ ಭಾಗಕ್ಕೆ ಕಾಣಿಸಿಕೊಳ್ಳುತ್ತದೆ. ಎಲ್ಲಾ ಲಕ್ಷಣ ಹಠಾತ್ತಾಗಿ ಅಂದ್ರೆ ಸಡನ್ಲಿ ಬಂದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಕಾಣಿಸಿಕ್ತವೆ. ಹೆಚ್ಚಾಗಿ ಮುಖ, ಕೈ ಮತ್ತು ಕಾಲು ಸಡನ್ ಆಗಿ ಅಥವಾ ಹಠಾತ್ತಾಗಿ ಅಶಕ್ತವಾಗುವುದು ಅಂದ್ರೆ ವೀಕ್ ಆಗುವುದು, ಕೈ ಕಾಲುಗಳು ಜೋಮ್ ಹಿಡಿಯುವುದು ಅಥವಾ ಸ್ಪರ್ಶಹೀನವಾಗುವುದು, ಒಮ್ಮಿಂದೊಮ್ಮೆಲೆ ಮಾತಾಡೋದಕ್ಕೆ ತೊಂದರೆ ಆಗುವುದು ಅಥವಾ ಬೇರೆಯವರ ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳಕ್ ಆಗದೆ ಇರುವುದು, ಒಮ್ಮಿಂದೊಮ್ಮೆಲೆ ಕಣ್ಣಿನ ದೃಷ್ಟಿ ಹೀನವಾಗಿಬಿಡುವುದು, ಸಡನ್ ಆಗಿ ಕಣ್ ಕಾಣದಂಗಾಗ್ಬಿಡುದು, ಹಠಾತ್ತಾಗಿ ಗೊಂದಲಕ್ಕೊಳಗಾಗುವುದು, ಒಮ್ಮೆಲೆ ತೀವ್ರ ತಲೆನೋವು ಅಥವಾ ವಾಂತಿ ಆಗುವುದು ಅಥವಾ ಮೂರ್ಛೆ ಹೋಗುವುದು, ಇವೇ ಮುಂತಾದ ಲಕ್ಷಣಗಳಿದ್ರೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಬಹುದು. ಈ ತರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ತಕ್ಷಣ ಆಸ್ಪತ್ರೆ ಹೋಗೋದ್ರಿಂದ ಮುಂದೆ ಆಗುವ ಅಂಗವೈಕಲ್ಯತನವನ್ನ ತಡೆಗಟ್ಟಬಹುದು, ಅದರೊಂದಿಗೆ ಅನೇಕ ಸಂದರ್ಭದಲ್ಲಿ ಸಾವನ್ನು ಸಹ ತಡೆಗಟ್ಟಬಹುದು. ಈ ತರದ ಲಕ್ಷಣಗಳಿದ್ರೆ ಪೇಷಂಟ್ಸ್ ಆಸ್ಪತ್ರೆ ಬಂದಾಗ ವೈದ್ಯರು ರೋಗ ಲಕ್ಷಣ ನೋಡಿ ತಪಾಸಣೆ ಮಾಡಿ ಪಾರ್ಶ್ವವಾಯು ಆಗಿದೆ ಅಂತ ಖಚಿತಪಡಿಸಿಕೊಂಡ ಮೇಲೆ ಮೆದುಳಿನ ಸ್ಕ್ಯಾನಿಂಗ್ ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಅನ್ನ ಮಾಡ್ತಾರೆ. ಇದರಿಂದ ರೋಗಿಗೆ ಯಾವ ತರದ ಪಾರ್ಶ್ವ, ಅದರ ಹೆಮರೇಜ್ ಆಗಿದೆ ಅಥವಾ ಇಸ್ಕಿಮಿಕ್ ಆಗಿದೆ ಎಂಬ ತಿಳಿದು ಬರ್ತದೆ. ಇದರ ಮೇಲೆ ಮುಂದಿನ ಚಿಕಿತ್ಸೆ ಅವಲಂಬಿತವಾಗಿರ್ತದೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಪಾರ್ಶ್ವವಾಯುಗೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ 2 ದಶಕಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಬೆಳವಣಿಗೆಗಳಿಂದ ಪಾರ್ಶ್ವವಾಯುಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ತೀವ್ರ ಚಿಕಿತ್ಸೆ, ಇನ್ನೊಂದು

0: ತೀವ್ರ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೇವೆ. ತೀವ್ರ ಚಿಕಿತ್ಸೆ ಅಂದರೆ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವವರೆಗೆ ಅಂತ ಹೇಳ್ತೇವೆ. ಇದು ಸುಮಾರಾಗಿ 5 ದಿನಗಳಿಂದ ಹಿಡಿದು 1 ತಿಂಗಳವರೆಗೂ ರೋಗಿಯ ತೀವ್ರತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಕಳೆದ 2 ದಶಕದಿಂದ ಹೇಳಿದ ಹಾಗೆ ರಕ್ತನಾಳಗಳಲ್ಲಿ ಆಗಿರುವ ರಕ್ತ ಹೆಪ್ಪುಗಟ್ಟನ್ನ ಕರಗಿಸಲು ಔಷಧಿ ಲಭ್ಯವಾಗಿದೆ. ಆದರೆ ಈ ಔಷಧಿಯನ್ನ ಪಾರ್ಶ್ವವಾಯು ಆದ 4:30 ಒಳಗೆ ಮಾತ್ರ ಉಪಯೋಗಿಸಬಹುದು. ಇದಕ್ಕಿಂತ ಲೇಟ್ ಆಗಿ ಬಂದವರಿಗೆ ಈ ಔಷಧನ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ತಕ್ಷಣ ಹಾಸ್ಪಿಟಲ್ಗೆ ಬರೋದ್ರಿಂದ ಈ ಔಷಧಿಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ ಔಷಧಿಗೆ ಅದರದೇ ಆದ ಸೂಚನೆಗಳು ಮತ್ತು ವಿರೋಧಾಭಾಸಗಳು ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಈ ಔಷಧಿಯನ್ನು ಉಪಯೋಗ ಮಾಡುತ್ತದೆ. ಇದರೊಂದಿಗೆ ರಕ್ತ ಹೆಪ್ಪುಗಟ್ಟನ್ನು ಕರಗಿಸುವ ಮತ್ತು ಮೆದುಳಿನ ಭಾವವನ್ನು ಇಳಿಸುವ ಸಹ ಔಷಧಿಗಳನ್ನು ಸಹ ಕೊಡ್ತೇವೆ. ಕೆಲವೊಮ್ಮೆ ಕಾಯಿಲೆ ತೀವ್ರತೆ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆ ಅವಶ್ಯ ಸಹ ಬರಬಹುದು. ಇನ್ ಮುಂದೆ ನಿರ್ವಹಣಾ ಚಿಕಿತ್ಸೆ ಅಂದ್ರೆ ಮೇಂಟೆನೆನ್ಸ್ ಥೆರಪಿ. ಈ ಮೊದಲು ಹೇಳದಂತೆ ಮತ್ತೊಮ್ಮೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಈ ತರಹದ ಚಿಕಿತ್ಸೆ ತುಂಬಾ ಸಹಕಾರಿಯಾಗಿದೆ. ವೈದ್ಯರು ಹೇಳಿದ ಔಷಧಿಯನ್ನೇ ಸರಿಯಾಗಿ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿಯಾಗುವುದು ಅತಿ ಮುಖ್ಯ. ಫಿಸಿಯೋಥೆರಪಿ ಅಥವಾ ವೈದ್ಯಕೀಯ ವ್ಯಾಯಾಮ ಪಾರ್ಶ್ವವಾಯುವಿನ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ತರಹದ ವ್ಯಾಯಾಮ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರಾರಂಭವಾಗ್ತದೆ. ಇದರಿಂದ ಅನೇಕ ಪ್ರಯೋಜನಗಳು ಆಗ್ತವೆ. ಮೊದಲನೇದಾಗಿ ಬೆಡ್ ಸೋರ್ ಅನ್ನ ತಡೆಗಟ್ಟಬಹುದು. ಡಿಬಿಟಿ ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ಅಂಗವೈಕಲ್ಯ ಆದ ಭಾಗಕ್ಕೆ ಫಿಸಿಯೋಥೆರಪಿ ಮಾಡೋದ್ರಿಂದ ರಕ್ತ ಸಂಚಾರ ಇಂಪ್ರೂವ್ ಆಗಿ ಅಶಕ್ತತೆಯನ್ನು ದೂರ ಮಾಡಬಹುದು ಮತ್ತು ಇದರಿಂದ ಸ್ಪಾಸ್ಟಿಸಿಟಿ ಅಂದರೆ ಊನವಾದ ಕೈಕಾಲುಗಳು ಗಟ್ಟಿಯಾಗುವುದನ್ನು ತಡೆಗಟ್ಟಬಹುದು. ಇವುಗಳ ಜೊತೆಗೆ ರೋಗಿಗಳು ತಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಯನ್ನು ತರಬೇಕಾಗ್ತದೆ. ಬರೀ ಟ್ರೀಟ್ಮೆಂಟ್ ಇಂದ ಮಾತ್ರ ಆಗೋದು, ಅದರ ಜೋಡಿ ಜೀವನ ಶೈಲಿಯಲ್ಲಿ ಸಹ ಸ್ವಲ್ಪ ಬದಲಾವಣೆಗಳನ್ನು ತಗೊಂಬಂದ್ರೆ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಅಂದ್ರೆ ಯಾವುವು? ಒಂದು, ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಮದ್ಯಪಾನ ಮತ್ತು ಧೂಮ್ರಪಾನದಿಂದ ದೂರ ಇರುವುದು, ಬ್ಲಡ್ ಪ್ರೆಷರ್ ಮತ್ತು ಮಧುಮೇಹ ರೋಗವನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವುದು, ಇದರೊಂದಿಗೆ ದಿನಂಪ್ರತಿ 1/2 ಗಂಟೆ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆ ಪಾರ್ಶ್ವವಾಯುವಿನ ಚಿಕಿತ್ಸೆ ಒಂದು ಸಂಯೋಜಿತ ಪ್ರಯತ್ನ. ಇದರಲ್ಲಿ ವೈದ್ಯರಿರ್ತಾರೆ, ನರ್ಸ್ಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಎಲ್ಲ ಇರ್ತಾರೆ. ಇದರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನ ಇದು ಒಳಗೊಳ್ಳುತ್ತದೆ. ಆದ್ದರಿಂದ ಪಾರ್ಶ್ವವಾಯು ಅನ್ನೋದು ರೋಗಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನದಲ್ಲಿ ಸಹ ಆಗುವ ಪ್ರಮುಖ ತಿರುವು ಅಂತಾನೆ ಹೇಳಬಹುದು.
1: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
4: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನದು ಸೂರ್ಯಘರ್? ಸೂರ್ಯಘರ್ ಅಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22ರಂದು ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡೀತಾ ಇದ್ದೇವೆ. ಈ ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ

ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17,000-18,000 ಗಳಿಸುವ ಆದಾಯದಲ್ಲಿ 10 ವರ್ಷದಲ್ಲಿ ಸಾಲವನ್ನು ತೀರಿಸಿ ಇನ್ನು 20 ವರ್ಷಗಳು ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಕೋಟಿ ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030ರ ವೇಳೆಗೆ 500 ಮೆಗಾವ್ಯಾಟ್ ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030ರ ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070ರ ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 ಮೆಗಾವ್ಯಾಟ್ ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ವರ್ಷಗಳ ಜೀವಿತಾವಧಿಯಲ್ಲಿ 1000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000-18,000 ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್
ಮತ್ತು ಪೋರ್ಟಲ್ ಮೂಲಕ

0: ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರೋ ಗ್ರಾಹಕರಿರ್ತಾರೆ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆ ಆಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲು ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ ಜಿ7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಘೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕ

0: ಜನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ, ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ ಈ ತಿಂಗಳ 30ರವರೆಗೆ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ ಇ20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. ಇ20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳೇ ಕಿವಿಗೊಡಬಾರದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ ಐಜಿಎನ್ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸಟಬೆಲ್ಲು ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ.

0: ಇದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೋ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಎನ್ಇ ಮತ್ತು ಇಎನ್ಸಿ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್, ಬಿವಿಬಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9481493204.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
6: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
5: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಕನಕದೀಪ
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಸಂಪ್ರದಾಯದ ಪದಗಳನ್ನು ಕೇಳಲಿದ್ದೀರಿ. ಕಲಾವಿದರು ಖಾನಪುರದ ಎತ್ತಿನಕೇರಿಯ ರುಕ್ಮವ್ವ, ಗಂಗಪ್ಪ ಮೂಲಿಮನೆ ಮತ್ತು ಸಂಗಡಿಗರು.

0: ಕೇಳುಗರೆ, ಇದುವರೆಗೆ ಸಂಪ್ರದಾಯದ ಪದಗಳನ್ನ ಕೇಳಿದ್ರಿ. ಕಲಾವಿದರು ಖಾನಾಪುರದ ಎತ್ತಿನಕೇರಿಯ ರುಕ್ಮವ್ವ, ಗಂಗಪ್ಪ ಮೂಲಿಮನಿ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ
0: ಕಾರ್ಯಕ್ರಮ. ಹಲೋ ಅಭಿಲಾಷ. ಹಲೋ ನಮಸ್ತೆ.
3: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದ್ರಿ?
3: ಮೇಡಮ್ ರೀ, ನಾವು ಬೆಳಗಾಂ ಜಿಲ್ಲೆ ಗೋಕು ತಾಲೂಕು ಕುಂದರಿ ಗ್ರಾಮದಿಂದ ಬಿಯಾಮ ಮುಲ್ಲಾರಿ.
0: ಹೇಳ್ರಿ, ಏನಂತೀರಿ?
3: ಏನಿಲ್ಲ ಮೇಡಮ್, ಹೆಂಗಿದ್ದೀರಾ?
0: ಹಾ,

0: ಆರಾಮಿದ್ದೀವಿ, ನೀವ್ ಹೆಂಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
0: ಹಾ, ಹಲೋ ವಿಲಾಸ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದೀರಾ? ಯಾವ ಗೀತೆ ಬೇಕು
1: ನಮ್ಗೆ ಮೇಡಮ್? ಮಲ್ಲ ಚಿತ್ರದ ಕರುನಾಡೆ.
0: ಕರುನಾಡೆ ಗೀತೆ ಬೇಕಾ?
1: ಹೌದ್ರಿ ಮೇಡಮ್.
0: ಓಕೆ, ಗೀತೆನ ಕೇಳ್ಬಿಡೋಣ ಹಾಗಿದ್ರೆ.
1: ಹಾ ರೀ ಮೇಡಮ್, ಕೇಳ್ಬಿಡೋಣ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಹಲೋ, ನಮಸ್ತೆ.
3: ನಾವು ಬಾಗಲಕೋಟೆ ಜಿಲ್ಲಾ ರೀ, ಕಾತ್ರಿಕಿಂದ ಅಂತ್ರಿ ಮೇಡಮ್.
2: ಹೇಳ್ರಿ, ಹೆಸರು ಹೇಳಿಲ್ಲ.
3: ನಮ್ಮ ದುಂಡಪ್ಪ ಬೌದ್ರಿ.
2: ಹ್ಮ್, ಹೇಳ್ರಿ ದುಂಡಪ್ಪ ಅವ್ರೆ.
3: ನಮಗ್ರಿ ಶಶಾಂತ ಶಸ್ನ ಸರಿತ ಸಾರಿನಾಳು ಫಸ್ಟ್ ಕ್ಲಾಸ್ ರೆಕಾರ್ಡ್ ಹಾಕ್ರಿ.
2: ಶಿಶುನಾಳ ಶರೀಫರ್ದು ಯಾವ ಗೀತೆ ಬೇಕು? ಅಳಬೇಡ ತಂಗಿ ಬೇಕೋ, ಬಿದ್ದಿ ಅಬೆ ಮುದುಕಿ ಬೇಕೋ, ಗುಡಿಯ ನೋಡಿರಣ್ಣ ಬೇಕೋ, ಹಾವು ತುಳಿದೇನೆ ಬೇಕೋ, ಯಾವ್ದು ಬೇಕ್ರಿ?
3: ಗುಡಿಯ ನೋಡಿ ಅಣ್ಣ ಹಾಕ್ಬಿಡ್ರಿ. ಅಕ್ಕ
2: ಗುಡಿಯ ನೋಡಿರಣ್ಣ ಕೇಳ್ತೀರಾ? ಕೇಳಿ ಹಾಕಿದ್ರೆ. ಹಾ
3: ನಮಸ್ಕಾರ. ಇರ್ಪಕ್ಷಪ್ಪ ಕಚ್ಚ ಸೊಡವರು ಗದಗ್ನಿಂದ.
2: ಆತಾತ್ರಿ ಆತ್.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ಕೇಲೀಸ್ ಶ್ರೀಮತಿ CI ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ENT ಮತ್ತು ESC ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೇಲೀಸ್ ಶ್ರೀಮತಿ CI ಮುನವಳ್ಳಿ ಪಾಲಿಟೆಕ್ನಿಕ್, BBB ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9481493204.
4: ಹಲೋ ಹಲೋ
5: ಹಲೋ
4: ನಮಸ್ತೆ
5: ಮೇಡಮ್.
4: ಯಾರು ಮಾತಾಡಿದ್ರಿ?
5: ನಾವು ವಿಜಯಪುರದಿಂದ ದಯಾನಂದ್ ಚೌಕಿ ಮಠ ಅಂತ ಮೇಡಮ್.
4: ಹೇಳ್ರಿ ದಯಾನಂದ್ ಅವ್ರೆ.
5: ಇವತ್ತು ನಮಗ ಇದು ರೀ 3.5 ವಜ್ರಗಳು ಚಿತ್ರದಿಂದ ಮೇಡಮ್ ಸಾಕಿನ್ನು ಮಾಧವ ಅಂತ ಹೇಳಿ ಒಂದು ಸಾಂಗ್ ಇದೆ.
4: 3.5 ವಜ್ರಗಳು, ಒಂದು ನಿಮಿಷ ನೋಡ್ತೀನಿ ನಮ್ಮಲ್ಲಿ ಲಭ್ಯ ಇದೆಯ ಅಂತೇಳಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
5: ಮೊದಲ ನಿಮ್ದು ವಿವಿಧ ಭಾರತಿ ಇದು ಬರ್ತಿತ್ತು ಮೇಡಮ್, ಈಗ FM ಮಾಡ್ಬಿಟ್ರಿ, ಅದು ನಮ್ಗೆ ಇಲ್ಲಿ ಕೇಳಿಸ್ತಾ ಇಲ್ಲ.
4: ಅಲ್ಲ ಬಟ್ ಮೀಡಿಯಂ ವೇವ್ಸ್ ಅಲ್ಲೂ ಕೇಳ್ತದ್ರಿ, 765 ಕಿಲೋ ಹರ್ಟ್ಸ್ ಅಲ್ಲೂ ಕೇಳ್ತದೆ, ಕೇಳಿ ನೀವು. ಆಮೇಲೆ ನ್ಯೂಸ್ ಆನ್ ಏರ್ ಆಪ್ ನಲ್ಲೂ ಕೇಳ್ತದೆ ನಮ್ಮ ಕಾರ್ಯಕ್ರಮಗಳು.
5: ಹ್ಮ್
4: ಕೇಳ್ರಿ. ಹಾ, ಇದ್ರಲ್ಲಿ ಯಾವ ಗೀತೆ ಅಂತ ಹೇಳಿದ್ರಿ? 3.5 ವಜ್ರಗಳು
5: ಸಾಕಿನ್ನು ಮಾಧವ ಸಾಕಿನ್ನು ಕೇಶವ ಅಂತ ಹೇಳಿ ಸಾಂಗ್ ಇದೆ.
4: ಕೃಷ್ಣ ಎಂದರೆ ಅನ್ನುವಂತಹ ಗೀತೆ ಇದೆ, ಪದ್ಮಿನಿ ಪದ್ಮಮಾಲಯೆ ಅಂತ ಒಂದಿದೆ, ಸತಿಯು ಬಂದಳು ಅಂತ ಒಂದು ಗೀತೆ ಇದೆ. ಇದರಲ್ಲಿ ಯಾವ ಗೀತೆ ಬೇಕು?
5: ಪದ್ಮಿನಿ ಪದ್ಮಾಲಯ
4: ಹಾಕೊಂಡ್ವಾ? ಓಕೆ, ಧನ್ಯವಾದ, ನಮಸ್ಕಾರ.

0: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಹಲೋ ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್ ಅವರ, ನಾವು ಹಳೆಯೊಬ್ಬರಿಂದ ಅಂಜನಾ ಅಂತೇಳಿ.
1: ಅಂಜನಾ ಅವರೇ ಹೇಳಿ.
2: ನಮಗೆ ಯಾರೇ ನೀನು ಚಲುವೆಯಿಂದ ಚಲವೇ ಕ್ಷೇಮವೇ ಅಂತ ಇದೆ ಅಲ್ಲ ಮೇಡಮ್ ಹಾಡು,
1: ಆ ಹಾಡ್ಬೇಕಾ? ಅಂಜನಾ ಅವ್ರಿ, ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ?
2: ನಾವು ಎಲ್ಲಾರಿ ಕರೆಗೊಂದು ಗೀತೆ ವಾರ್ತೆಗಳು ಪ್ರದೇಶ ಸಮಾಚಾರ ಸುಗಮ ಸಂಗೀತ ಮತ್ತೆ ಬೆಳಗ್ಗೆ 8ವರೆಗೆ ಶಾಸ್ತ್ರೀಯ ಸಂಗೀತ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ ಮೇಡಮ್?
1: ಎಲ್ಲ ಕೇಳ್ತೀರಾ?
2: ಎಲ್ಲ ಕೇಳ್ತೀರಿ. ಕೇಳು ಗೆಳತಿ
1: ಕೇಳು ಗೆಳತಿ. ಓ
2: ಹಾ, ಕಾಲ್ ಮಾಡ್ತಾ ಇರ್ತೀನಿ. ಇವಾಗ ಬಹಳ ದಿವಸ ಆಯ್ತು ಸಿಕ್ಕಿದ್ದೀನ, ಇವತ್ತೇ ಸಿಕ್ಕಿದ್ದು.
1: ಕುಶಲವೇ ಕ್ಷೇಮವೇ ಗೀತೆ
2: ಯಾರೇ ನೀನು ಚಲುವೆ ರವಿಚಂದ್ರನ್ ಸಂಗೀತ ಅವ್ರದ್ದು.
1: ನೋಡ್ತಾ ಇದ್ದೀನಿ ಲಭ್ಯ ಇದೆಯಾ ಅಂತ ಹೇಳಿ. ಅಂಜನಾ ಅವ್ರು ಏನ್ ಮಾಡ್ಕೊಂಡಿರೋದು?
2: ನಾನು ಹೌಸ್ ವೈಫ್ ಮೇಡಮ್.
1: ಹೌಸ್ ವೈಫ್
2: ಫಾಲ್ಸ್ ಎಲ್ಲ ಮಾಡ್ತೀವಿ. ಮತ್ತೆ ಸೀರೆಗೆ ಕುಚ್ಚ ಎಲ್ಲ ಕಟ್ಟೋದು.
1: ಹೌದಾ? ಕುಶಲವೇ ಕ್ಷೇಮವೇ ಗೀತೆ ನಂಗೆ ಸಿಗ್ತಾ ಇಲ್ಲ, ಲಭ್ಯ ಆಗ್ತಾ ಇಲ್ಲ.
2: ಭಾಗ್ಯವಂತರು ಇದು ಕಸ್ತೂರಿ ನಿವಾಸದಿಂದ ಹಾಕ್ರಿ ಮೇಡಮ್.
1: ಕಸ್ತೂರಿ ನಿವಾಸ ಹಾಕೊಂಡ್ವಾ? ಕಸ್ತೂರಿ ನಿವಾಸ. ಒಂದ್ ನಿಮಿಷ. ನೀ ಬಂದು ನಿಂತಾಗ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ತೆ.

ಆಕಾಶವಾಣಿ ಧಾರವಾಡ ಸಮಯ 2 ಗಂಟೆ ಆಗುತ್ತಲಿದೆ. ಮುಂದೆ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ. 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ದರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000 ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ಧ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ

0: ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ದಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು, ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ, ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೋ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024 ಫೆಬ್ರವರಿ 7ರಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9ರ ಅಡಿಯಲ್ಲಿ

0: ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 400,000 ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆರಂಭದಲ್ಲಿದೆ ಗಡಿಯಾರ ಚಿತ್ರದ ಗೀತೆ. ಹಾಡಿದವರು ಅನುರಾಧ ಭಟ್.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಡ್ಲಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414, 2444415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಕೇಳುಗರೆ, ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ತೊನ್ನು, ಭಾಗವಹಿಸುತ್ತಾರೆ ಡಾಕ್ಟರ್ ಸಹನಾ ಎಸ್ ಹುರುಗಡ್ಲಿ. 7:45 ಡಾಕ್ಟರ್ ಗೋವಿಂದ್ ಮಣ್ಣೂರ್ ಅವರಿಂದ ಕವನ ವಾಚನ. 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ, ವಿಕಸಿತ ಭಾರತ ಪರಿಪ್ರೇಕ್ಷೆಯಲ್ಲಿ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಕುರಿತಂತೆ ಭಾಗವಹಿಸುವ ತಜ್ಞರು ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ರೇಣುಕಾ ಅಮಲಝರಿ ನಡೆಸಿಕೊಡುತ್ತಾರೆ. ಆಕಾಶವಾಣಿ ಧಾರವಾಡದ ಪ್ರಾದೇಶಿಕ ಸುದ್ದಿ ವಿಭಾಗದ ಕಾರ್ಯನಿರ್ವಾಹಕರಾದ ಹರ್ಷವರ್ಧನ್ ಶೀಲ್ವಂತ್. 8:30 ಪುಷ್ಪಾರ, 9:15 ಸ್ಪಾಟ್ಲೈಟ್, 9:30 ಆಕಾಶವಾಣಿಗೆ 90 ವರ್ಷಗಳು. ಈ ಸಂದರ್ಭದಲ್ಲಿ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ. ಇದರಲ್ಲಿ ನಿವೃತ್ತ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಅನುರಾಧ ಕಟ್ಟಿಯವರೊಂದಿಗೆ ಸಂದರ್ಶನ ಕೇಳಿಬರುತ್ತದೆ. ಸಂದರ್ಶಕರು ಮಾಯಾರಾಮನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಕುನ್ನಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ ಕೇಳಿಬರುತ್ತದೆ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ವತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಆತಂಕವಾದ. ಇವಿಷ್ಟು ಕಾರ್ಯಕ್ರಮಗಳು ಸಂಜೆಯ ಪ್ರಸಾರದಲ್ಲಿ ಕೇಳಿಬರುತ್ತವೆ. ಆಕಾಶವಾಣಿ ಧಾರವಾಡ, ಸಮಯ 3:01. ಈ ಪ್ರಸಾರವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳು ಕೇಳಿಬರುತ್ತವೆ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. 392.16 meters ಅಥವಾ 765 kHz ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ ಸಂಜೆಯ 5:30:40. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭ ಸಂಜೆ. ಇದೀಗ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು.
1: ಮಗ, ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
2: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
1: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
2: ಪ್ಲೇಸ್ಮೆಂಟ್ಸ್ ಮತ್ತ
1: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ. ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
3: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
4: PUC ಆದ್ಮೇಲೆ ಮುಂದೆ ಏನ್ ಮಾಡೋದು?

0: ಆದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
4: ನಿಸರ್ಗ

ಉಪೇಂದ್ರ, ಪ್ರಿಯಾ, ಹಿಮೇಶ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜೋಗಯ್ಯ ಚಿತ್ರದ ಗೀತೆಯಿತು. ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೊಬ್ಬಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ವಿಜಯಪ್ರಕಾಶ್, ಶಂಕರ್ ಮಹಾದೇವನ್, ಅನುರಾಧ ಭಟ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕೇಳೋಣ ವಿಷ್ಣುವರ್ಧನ ಚಿತ್ರದ ಈ ಗೀತೆ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ: ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
1: ವಾಸುಕಿ ವೈಭವ್ ಮತ್ತು ಸುಪ್ರಿಯಾ ರಾಮ್ ಅವರ ಯುಗಳ ಧ್ವನಿಗಳಲ್ಲಿ ವಿದ್ಯಾಪತಿ ಚಿತ್ರದ ಗೀತೆ.

0: स्वस्थता से भरा निर्मा शुद्ध नमक।
1: ಮಗ ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
2: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನೇ ಸಿಗುವಲ್ದ.
1: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಅಂಡ್ ಇ.

0: ಮತ್ತು ENC ಡಿಪ್ಲೊಮಾ ಕೋರ್ಸಸ್ ಇದೆ ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
1: ಪ್ಲೇಸ್ಮೆಂಟ್ಸ್ ಮತ್ತ
0: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
2: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಕೇಳುಗರೆ, ಇದೇ ಮಂಗಳವಾರ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, SDM ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 ಸಂಜೆ 6:50 SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
5: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ STD ಕೋಡ್ 0836.
7: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
8: ನಿಸರ್ಗ ಜ್ಞಾನಾಮೃತ,
9: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ.
10: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
8: ನಿಸರ್ಗ

ಚರ್ಚೆ. ವಿಷಯ: ವಿಕಸಿತ ಭಾರತ ಪರಿಪೇಕ್ಷೆಯಲ್ಲಿ ಮಹಿಳೆಯರು ಮತ್ತು ಯುವಜನರ ಸಬಲೀಕರಣ. ಈ ವಿಷಯವಾಗಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ರೇಣುಕಾ ಅಮಲ್ಝರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಆಕಾಶವಾಣಿ ಧಾರವಾಡ ಪ್ರಾದೇಶಿಕ ಸುದ್ದಿ ವಿಭಾಗದ ಕಾರ್ಯನಿರ್ವಾಹಕರಾದ ಹರ್ಷವರ್ಧನ್ ಶೀಲ್ವಂತ್. ಎಂಟು ಗಂಟೆ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಸ್ಪಾಟ್ಲೈಟ್, 9:30 ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಅನುರಾಧ ಕಟ್ಟಿಯವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಾಯಾ ರಾಮನ್. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ ಕೇಳಲಿದ್ದೀರಿ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ವತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ವಿಷಯ: ಆತಂಕವಾದ.

ಇನ್ನು ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50 ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗೆ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್. ಏಳು ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಲ್ಪನಾ ಜೋಕರ್ಕರ್ ಅವರ ಗಾಯನವಿರುವುದು. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 9:05 ಜ್ಯೋತಿ ನೀಲೋಪಂತ್ ಅವರಿಂದ ಸುಗಮ ಸಂಗೀತ ಕೇಳಲಿದ್ದೀರಿ. 9:15 ಗೀತಾ ರಾಮಾಯಣ. ಒಂಬತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ವಿಶ್ವೇಶ್ವರಿ ಬಿ ಹಿರೇಮಠ್ ಮತ್ತು ಸಂಗಡಿಗರಿಂದ ಕೃಷ್ಣ ಪಾರಿಜಾತ. 11:00 ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ ಕೆ ಪಂಡಿತ್ ಅವರ ಗಾಯನ. 12:05 ಭಾವಗೀತೆಗಳು. 12:35 ಆರೋಗ್ಯ ಸಂಚಿಕೆ. PCOD, PCOS ಮತ್ತು PMOS ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ TK ಅವರಿಂದ ಮಾಹಿತಿ, ಹಾಗೂ ಬೊಜ್ಜು ಮತ್ತು ಡಯಾಬಿಟೀಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನ್ವಿ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ಒಂದು ಗಂಟೆ 20:00 ಮತ್ತು 6:50 ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ. ಕುಂದಗೋಳ ತಾಲೂಕು ಬೆಟದೂರು ಗ್ರಾಮದ ಯಲ್ಲಪ್ಪ ಸಿದ್ದಪ್ಪ ತಿರ್ಲಕೊಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಲಿದ್ದೀರಿ. 1:30 ನಿಮ್ಮೊಂದಿಗೆ ನೇರ ಕಾರ್ಯಕ್ರಮ. 2:40 ಹೊಸ ಕನ್ನಡ ಚಿತ್ರಗೀತೆಗಳು.

ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ, 6:51 ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ 2026 ಇಂಗ್ಲೆಂಡಿನ ಹೆಡಿಂಗ್ಲೆ ಲೀಡ್ಸ್ನಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಮಹಿಳಾ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರವನ್ನು ನೀವು ಕೇಳುತ್ತೀರಿ.

ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51. ಕೃಷಿ ರಂಗದಲ್ಲಿ ವಿಜಯಪುರ ಜಿಲ್ಲೆ ಕೊಲ್ಹಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬೀಳ್ಗಿ

0: ಇದುವರೆಗೆ ಇನ್ನು ಮುಂದೆ ಮತ್ತು ನಾಳೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ನೀವು ಕೇಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.

0: अहिंसा संवाद सहमति सहभागितानां काचित जीवित परंपरा अस्ति। महिला हॉकी क्रीडायां न्यूजीलैंड देशस्य ऑकलैंड नगले प्रचल्य मानायाः FIH हॉकी नेशंस कप स्पर्धा मालिकायाः उपांत्य चक्रे भारतेन प्रवेशो प्राप्तः। पूल ए इत्यस्य द्वितीय द्वंद्वे भारतीय महिला दलेन जापान दलं 2-1 इति अंकांतरालेन पराजितम्। अस्याः प्रतियोगितायाः पूल ए इत्यस्य अंतिमे चक्रे गुरुवासरे भारतस्य सम्मुखं उरुग्वे दलं भविष्यति। भारतीय ऋतुविज्ञान विभागेन सूचितं यत् अरुणाचल प्रदेशे असमे मेघालये हिमालय पाद प्रदेशे पश्चिम बंगाले सिक्किम राज्ये च एतेषु राज्येषु आगामी रविवासर पर्यंत केषुचित् स्थानेषु तीव्र अतितीव्र च वर्षा संभाव्यते तथा च तमिलनाडु राज्ये पुद्दुचेरी कराईकल इत्यत्र च आगामी शुक्रवासर पर्यंत अतिवर्षायाः संभावना वर्तते। ऋतु विभागस्य अनुसारेण अद्य दिल्ली चंडीगढ़ हरियाणा पंजाब हिमाचल प्रदेश आंतरिक कर्नाटक जम्मू कश्मीर लद्दाख झारखंड मध्य प्रदेश महाराष्ट्र स्थलेषु मेघगर्जनेन सह वृष्टिः विद्युत च संभाव्यते। अनेन सह प्रतिहोरा 50 किलोमीटर परिमित वेगेन प्रबल वायुश च संभाव्यते। जनाः आवश्यक जनसंचेतनाः पालयन्तु ऋतुः विभागस्य निर्देशान् च अनुसरन्तु इति वार्ताः।
1: नम मुंदिन कार्यक्रम अवलोकन।
2: आकाशवाणी ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017ರಲ್ಲಿ ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿ

0: ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು, ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಬದ್ದವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯ ಹಕ್ಕನ್ನು ಹೊಂದಿದೆ. ಕಳೆದ ಒಂದು ದಶಕದಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ತಾಯ್ತನದ ಆರೋಗ್ಯ ಪಯಣವನ್ನು ರೂಪಿಸಿದೆ ಮತ್ತು ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಹಾಗೂ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ವೇತನ ನಷ್ಟಕ್ಕೆ ಆರ್ಥಿಕ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ನಂತರ ವೈದ್ಯ ಸಮಾಲೋಚನೆ ಪಡೆಯಲು ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡುವುದು, ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ತಡೆಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಹಾಕುವುದನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರು ಅಥವಾ ಈಗಾಗಲೇ ಇನ್ಯಾವುದೇ ಕಾನೂನಿನ ಅಡಿ ಹೆರಿಗೆ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ pmmvy.wcd.gov.in ಮೂಲಕ ಆನ್ಲೈನ್ನಲ್ಲಿ ತಾವೇ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು. ದೇಶದ ಅರ್ಹ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸದುಪಯೋಗ ಪಡೆದು ತಾಯಿ ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಬುನಾದಿ ಹಾಕಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು, ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದಿಂದ ನಂತರ 6:40 ಪ್ರದೇಶ ಸಮಾಚಾರ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
4: PLI है ना.
5: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಪ್ರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆಯವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ

0: ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು ಜನಕಲ್ಯಾಣ ಹಾಗೂ ರಾಷ್ಟದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ದತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆ

0: ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷತಾ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಧಾರವಾಡ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
2: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
4: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆ

ಬೆಳಗ್ಗೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ: ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ: ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಹರ್ ಉಡಾನ್ ಸೆ ಪಹಲೆ ಏಕ್ ಫೈಸಲಾ ಹೋತಾ ಹೈ, ಹರ್ ಫೈಸಲೆ ಸೆ ಪಹಲೆ ಏಕ್ ಸವಾಲ್, ಕ್ಯಾ ಮೈ ತಯಾರ್ ಹೂಂ? ಅಗರ್ ಜವಾಬ್ ಹೈ ಹಾಂ, ತೋ ಭಾರತೀಯ ವಾಯುಸೇನಾ ಆಪ್ಕಾ ಇಂತಜಾರ್ ಕರ್ ರಹಿ ಹೈ. AFCAT 1 of 2026 ಕೆ ಆವೇದನ 10 ನವೆಂಬರ್ ಸೆ 9 ದಿಸೆಂಬರ್ ತಕ್ ಖುಲೆ ಹೈ. ಅಧಿಕ ಜಾನ್ಕಾರಿ ಕೆ ಲಿಯೇ ವಿಸಿಟ್ ಕರೇ careerairforce.gov.in ಯಾ AFCAT.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: 35 years of clinical excellence with compassion.
6: From life-saving emergencies to advanced cardiac and multi-specialty expertise,
5: Bengaluru has placed its trust in one name.
6: Choose the care Bengaluru believes in.
5: Call 96868-60310. Fortis Hospital, Cunningham Road. With you for life.
7: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ? ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: 35 years of clinical excellence with compassion.
6: From life-saving emergencies to advanced cardiac and multi-specialty expertise,
5: Bengaluru has placed its trust in one name.
6: Choose the care Bengaluru believes in.
5: Call 96868-60310. Fortis Hospital, Cunningham Road. With you for life.
11: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
12: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
11: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
13: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
11: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
13: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
11: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
14: ಇಂದಿನ ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.

0: ತನ್ನು. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಹನಾ ಎಸ್ ಹುರ್ಕಡ್ಲಿ. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಜಿ ಸುರೇಖ ಸುರೇಶ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ವಿ ಸುಬ್ಬಯ್ಯ, ವಿಜಯೇಂದ್ರ ಅಥಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
2: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
2: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
0: ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ.

0: ನಮಸ್ಕಾರ, ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ತೊನ್ನು. ಈ ಕುರಿತಂತೆ ಮಾತನಾಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಸಹನಾ ಎಸ್ ಹುರ್ಕಡ್ಲಿ, ಸೀನಿಯರ್ ರೆಸಿಡೆಂಟ್ ಚರ್ಮರೋಗ ಚಿಕಿತ್ಸಾ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಕೇಳುಗರೆ, ಡಾಕ್ಟರ್ ಸಹನಾ ಅವರನ್ನ ಮೊದಲು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಸಹನಾ ಎಸ್ ಹುರ್ಕಡ್ಲಿ ಅವರು ಮೂಲತಃ ಧಾರವಾಡದವರು. ತಮ್ಮ MBBS ಪದವಿಯನ್ನು 2020 ಹಾಗೂ MD ಸ್ನಾತಕೋತ್ತರ ಪದವಿಯನ್ನು 2025 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನಿಂದ ಪಡೆದುಕೊಂಡರು. 2025 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚರ್ಮರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 1 ವರ್ಷದಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸಹನಾ ಅವರು ಈ ತೊನ್ನು ರೋಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ಇಂದಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿಗೆ ಕಾರಣ ಆಗಿರೋ ಒಂದು ಸಾಮಾನ್ಯ ಚರ್ಮದ ಕಾಯಿಲೆಯಾದ ತೊನ್ನು ಅಥವಾ ವಿಟಿಲಿಗೊ ಕುರಿತು ಮಾತನಾಡಲಿದ್ದೇನೆ. ಪ್ರತಿ ವರ್ಷ June 25 ವಿಶ್ವ ವಿಟಿಲಿಗೊ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನಾಂಕವು ವಿಟಿಲಿಗೊ ಹೊಂದಿದ್ದ ಪ್ರಸಿದ್ಧ ಗಾಯಕ ಮೈಕಲ್ ಜಾಕ್ಸನ್ ಅವರ ನಿಧನದ ದಿನವೂ ಆಗಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಈ ದಿನದ ಉದ್ದೇಶ ವಿಟಿಲಿಗೊ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಈ ಕಾಯಿಲೆಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಹಾಗೂ ವಿಟಿಲಿಗೊ ಹೊಂದಿರುವವರಿಗೆ ಬೆಂಬಲ ನೀಡುವುದು. ಮೊದಲಿಗೆ ವಿಟಿಲಿಗೊ ಎಂದರೇನು ಎಂಬುದನ್ನು ತಿಳಿಯೋಣ. ನಮ್ಮ ಚರ್ಮಕ್ಕೆ ಬಣ್ಣವನ್ನು ನೀಡುವ ಮೆಲನಿನ್ ಎಂಬ ದ್ರವ್ಯವನ್ನು ಮೆಲನೋಸೈಟ್ ಎಂಬ ಅಂಶಗಳು ತಯಾರಿಸುತ್ತವೆ. ಈ ಮೆಲನೋಸೈಟ್ಗಳು ಕಾರ್ಯನಿರ್ವಹಿಸದಿದ್ದಾಗ ಅಥವಾ ನಾಶವಾದಾಗ ಚರ್ಮದ ಮೇಲೆ ಬಿಳಿ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ವಿಟಿಲಿಗೊ ಯಾವುದೇ ವಯಸ್ಸಿನಲ್ಲೂ ಕಾಣಿಸಿಕೊಳ್ಳಬಹುದು. ಈಗ ಸಮಾಜದಲ್ಲಿ ಇರುವ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ, ವಿಟಿಲಿಗೊ ಸಾಂಕ್ರಾಮಿಕ ರೋಗವಲ್ಲ. ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಸ್ಪರ್ಶದಿಂದ, ಜೊತೆಯಲ್ಲಿ ಊಟ ಮಾಡಿರುವುದರಿಂದ ಅಥವಾ ಯಾವುದೇ ರೀತಿಯ ಸಂಪರ್ಕದಿಂದ ಹರಡುವುದಿಲ್ಲ. ಎರಡನೆಯದಾಗಿ, ಕೆಲವರು ಇದನ್ನು ಹಿಂದಿನ ಜನ್ಮದ ಪಾಪ, ಶಾಪ ಅಥವಾ ದೈವದ ಕೋಪದ ಪರಿಣಾಮ ಎಂದು ನಂಬುತ್ತಾರೆ. ಇದು ತಪ್ಪು. ವಿಟಿಲಿಗೊ ಒಂದು ವೈದ್ಯಕೀಯ ಸ್ಥಿತಿ. ಇದಕ್ಕೆ ಇದರದೇ ಆದ ವೈಜ್ಞಾನಿಕ ಕಾರಣಗಳಿವೆ. ಮೂರನೆಯದಾಗಿ, ಇದು ಯಾವುದೇ ನಿರ್ದಿಷ್ಟ ಆಹಾರವನ್ನು ಸೇವಿಸುವುದರಿಂದ ಬರುವುದಿಲ್ಲ. ಮೀನು ಮತ್ತು ಹಾಲನ್ನು ಒಟ್ಟಿಗೆ ಸೇವಿಸಿದರೆ ವಿಟಿಲಿಗೊ ಬರುತ್ತದೆ ಎಂಬ ನಂಬಿಕೆ ಇದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ವಿಟಿಲಿಗೊ ಏಕೆ ಬರುತ್ತದೆ? ಇದರ ನಿಖರ ಕಾರಣ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಇದು ಸಾಮಾನ್ಯವಾಗಿ ಒಂದು ಆಟೋ ಇಮ್ಯೂನ್ ಕಾಯಿಲೆಯಾಗಿದೆ. ಅಂದರೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್

ತಪ್ಪಾಗಿ ಮೆಲನೋಸೈಟ್ಗಳನ್ನು ಹಾನಿಗೊಳಿಸುತ್ತದೆ. ಇದರಿಂದ ಚರ್ಮದ ಬಣ್ಣ ಕಡಿಮೆಯಾಗಿ ಬಿಳಿ ಪ್ಯಾಚಸ್ ಕಾಣಿಸಿಕೊಳ್ಳುತ್ತದೆ. ವಿಟಿಲಿಗೋ ಸಂಪೂರ್ಣವಾಗಿ ವಂಶಪಾರಂಪರ್ಯ ಕಾಯಿಲೆ ಅಲ್ಲ. ಸುಮಾರು 5-10% ರೋಗಿಗಳಲ್ಲಿ ಕುಟುಂಬದ ಇತರ ಸದಸ್ಯರಲ್ಲಿಯೂ ಈ ಸಮಸ್ಯೆ ಕಂಡುಬರಬಹುದು. ಮಾನಸಿಕ ಒತ್ತಡ, ಕೆಲವು ಚರ್ಮದ ಗಾಯಗಳು ಅಥವಾ ಇತರ ಆಟೋ ಇಮ್ಯೂನ್ ಕಾಯಿಲೆಗಳು ಸಹ ಸಂಬಂಧ ಹೊಂದಿರಬಹುದು. ಈಗ ವಿಟಿಲಿಗೋದ ಲಕ್ಷಣಗಳನ್ನು ತಿಳಿಯೋಣ. ಚರ್ಮದ ಮೇಲೆ ಬಿಳಿ ಕಲೆಗಳು ಅಂದರೆ ವೈಟ್ ಪ್ಯಾಚಸ್ ಕಾಣಿಸಿಕೊಳ್ಳುವುದು ಮುಖ್ಯ ಲಕ್ಷಣ. ಮುಖ, ಕೈಗಳು, ಕಾಲುಗಳು, ತುಟಿಗಳು ಮತ್ತು ಜನಾಂಗಗಳ ಸುತ್ತಲಿನ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸಬಹುದು. ಕೆಲವರಲ್ಲಿ ಕೂದಲು ಕೂಡ ಬಿಳಿಯಾಗಬಹುದು. ಚರ್ಮದ ಮೇಲೆ ಕಾಣಿಸುವ ಎಲ್ಲ ಬಿಳಿ ಕಲೆಗಳು ವಿಟಿಲಿಗೋ ಆಗಿರುವುದಿಲ್ಲ. ಇತರ ಚರ್ಮದ ಕಾಯಿಲೆಗಳಲ್ಲಿಯೂ ಬಿಳಿ ಕಲೆಗಳು ಕಾಣಿಸಬಹುದು. ಕುಷ್ಠರೋಗ, ಚಿಬ್ಬು ಮತ್ತು ತದ್ದು ಇಂತಹ ಚರ್ಮದ ಕಾಯಿಲೆಗಳು ಬಿಳಿ ಕಲೆಗಳಂತೆ ಕಾಣುತ್ತವೆ. ಆದ್ದರಿಂದ ಬಿಳಿ ಕಲೆ ಕಂಡ ತಕ್ಷಣ ಚರ್ಮ ರೋಗ ತಜ್ಞರನ್ನು ಭೇಟಿಯಾಗಿ ಅವರು ಅದನ್ನು ಪರೀಕ್ಷಿಸಿ ಅಗತ್ಯವಿದ್ದಲ್ಲಿ ವುಡ್ ಸ್ಲ್ಯಾಂಪ್ ಎಂಬ ಪರೀಕ್ಷೆ, ಇದು ಒಂದು ವಿಶೇಷ ಬೆಳಕಿನ ಪರೀಕ್ಷೆ, ಇದರ ಸಹಾಯದಿಂದ ಪರೀಕ್ಷೆ ನಡೆಸಬಹುದು. ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಚರ್ಮದ ಬಯಾಪ್ಸಿ ಅಂದರೆ ಸ್ಕಿನ್ ಟೆಸ್ಟ್ ಮಾಡಿ ರೋಗವನ್ನು ಖಚಿತಪಡಿಸಿಕೊಳ್ಳಬಹುದು. ಈ ಎಲ್ಲ ಸೌಲಭ್ಯಗಳು ನಮ್ಮ STM ಚರ್ಮ ರೋಗ ವಿಭಾಗದಲ್ಲಿ ಲಭ್ಯವಿವೆ. ಸಾಮಾನ್ಯವಾಗಿ ವಿಟಿಲಿಗೋ ಜೀವಕ್ಕೆ ಅಪಾಯಕಾರಿಯಲ್ಲ. ಇದು ನೋವು ಅಥವಾ ತುರಿಕೆಯನ್ನು ಉಂಟು ಮಾಡುವುದಿಲ್ಲ. ಆದರೆ ಇದರಿಂದ ಅನೇಕ ರೋಗಿಗಳಲ್ಲಿ ಆತ್ಮವಿಶ್ವಾಸದ ಕೊರತೆ, ಆತಂಕ ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು. ಆದ್ದರಿಂದ ಅವರನ್ನು ಕೀಳಾಗಿ ಕಾಣದೆ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಶಾಲೆ, ಕಾಲೇಜು, ಕೆಲಸದ ಸ್ಥಳ ಮತ್ತು ಕುಟುಂಬದಲ್ಲಿ ಅವರಿಗೆ ಸಮಾನ ಗೌರವ ಮತ್ತು ಬೆಂಬಲ ನೀಡಬೇಕು. ಇದಕ್ಕೆ ಚಿಕಿತ್ಸೆ ಇದೆ? ಹೌದು, ಇಂದಿನ ವೈದ್ಯಕೀಯ ವಿಜ್ಞಾನದಲ್ಲಿ ವಿಟಿಲಿಗೋಗೆ ಹಲವಾರು ಚಿಕಿತ್ಸೆಗಳು ಲಭ್ಯವಿದೆ. ಹಲವಾರು ರೋಗಿಗಳಲ್ಲಿ ಚಿಕಿತ್ಸೆಯ ಮೂಲಕ ಚರ್ಮದ ಬಣ್ಣವನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತಿದೆ. ಚರ್ಮದ ಮೇಲೆ ಹೊಸದಾಗಿ ಬಿಳಿ ಕಲೆಗಳು ಕಾಣಿಸಿಕೊಂಡರೆ ಸಾಧ್ಯವಾದಷ್ಟು ಬೇಗ ಚರ್ಮ ತಜ್ಞರನ್ನು ಭೇಟಿ ಮಾಡಿ. ಚಿಕಿತ್ಸೆಯಾಗಿ ಹಲವಾರು ಕ್ರೀಮ್ಗಳು, ಮಾತ್ರೆಗಳು, ಫೋಟೋಥೆರಪಿ ಅಥವಾ ಬೆಳಕಿನ ಚಿಕಿತ್ಸೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನಗಳು ಅಂದರೆ ಸರ್ಜರಿ ಆಪ್ಷನ್ಸ್ ಸೇರಿದಂತೆ ವಿವಿಧ ಚಿಕಿತ್ಸಾ ಆಯ್ಕೆಗಳಿವೆ. ಯಾವ ಚಿಕಿತ್ಸೆ ಯಾವ ವ್ಯಕ್ತಿಗೆ ಸೂಕ್ತ ಎಂಬುದನ್ನು ಚರ್ಮ ರೋಗ ತಜ್ಞರು ನಿರ್ಧರಿಸುತ್ತಾರೆ. ಆದ್ದರಿಂದ ಬಿಳಿ ಕಲೆ ಕಾಣಿಸಿಕೊಂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಸ್ವಯಂ ಚಿಕಿತ್ಸೆ ಅಥವಾ ವೈಜ್ಞಾನಿಕ ಆಧಾರವಿಲ್ಲದ ಚಿಕಿತ್ಸೆಗಳ ಕಡೆ ಹೋಗಬೇಡಿ. ವಿಟಿಲಿಗೋ ಇರುವವರು ನಿಯಮಿತವಾಗಿ ಚಿಕಿತ್ಸೆ ಪಡೆಯಬೇಕು ಮತ್ತು ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು. ಚಿಕಿತ್ಸೆಯನ್ನು ಅರ್ಧದಲ್ಲೇ ನಿಲ್ಲಿಸದೆ ವೈದ್ಯರ ಸೂಚನೆಯಂತೆ ಮುಂದುವರಿಸುವುದು ಮುಖ್ಯ. ವಿಟಿಲಿಗೋ ಚಿಕಿತ್ಸೆಯಲ್ಲಿ ತಾಳ್ಮೆ ಬಹಳ ಮುಖ್ಯ. ಫಲಿತಾಂಶ ಕಾಣಲು ಕೆಲವು ತಿಂಗಳುಗಳು ಅಥವಾ ವರ್ಷಗಳ ಸಮಯ ಬೇಕಾಗಬಹುದು. ವಿಟಿಲಿಗೋವನ್ನು ತಡೆಗಟ್ಟಬಹುದೇ? ವಿಟಿಲಿಗೋವನ್ನು ಸಂಪೂರ್ಣವಾಗಿ ತಡೆಗಟ್ಟುವ ನಿರ್ದಿಷ್ಟ ವಿಧಾನ ಇನ್ನೂ ಲಭ್ಯವಿಲ್ಲ. ಏಕೆಂದರೆ ಇದರ ನಿಖರ ಕಾರಣ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಸಹಾಯವಾಗಬಹುದು. ಚರ್ಮಕ್ಕೆ ಗಾಯಗಳಾಗದಂತೆ ಎಚ್ಚರ ವಹಿಸುವುದು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮ ಸಹಾಯ ಮಾಡಬಹುದು. ವಿಟಿಲಿಗೋ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಚರ್ಮ ತಜ್ಞರನ್ನು ಭೇಟಿಯಾಗಿ ಕಾಯಿಲೆ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ನೆನಪಿರಲಿ, ವಿಟಿಲಿಗೋ ಒಂದು ಸಾಮಾನ್ಯ ಚರ್ಮದ ಕಾಯಿಲೆ. ಇದು ಸಾಂಕ್ರಾಮಿಕವಲ್ಲ, ಶಾಪವಲ್ಲ. ಚರ್ಮದ ಮೇಲೆ ಬಿಳಿ ಕಲೆಗಳು ಕಂಡರೆ ತಕ್ಷಣ ಚರ್ಮ ರೋಗ ತಜ್ಞರನ್ನು ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆ ಪಡೆಯಿರಿ. ಕುಟುಂಬದ ಬೆಂಬಲ, ಸಮಾಜದ ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ವಿಟಿಲಿಗೋ ಇರುವವ ವ್ಯಕ್ತಿಗಳನ್ನು ಸಂಪೂರ್ಣ ಸಾಮಾನ್ಯ ಮತ್ತು ಯಶಸ್ವಿ ಜೀವನ ನಡೆಸಬಹುದು. ಪ್ರತಿ ವರ್ಷ ಜೂನ್ 25ರಂದು ಆಚರಿಸಲಾಗುವ ವಿಶ್ವ ವಿಟಿಲಿಗೋ ದಿನದ

0: ಅಂಗವಾಗಿ ಈ ಕಾಯಿಲೆ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋಣ, ಸರಿಯಾದ ಮಾಹಿತಿಯನ್ನು ಹಂಚಿಕೊಳ್ಳೋಣ ಮತ್ತು ವಿಟಿಲ್ಗೋ ಇರುವವರನ್ನು ಗೌರವ ಹಾಗೂ ಸಮಾನತೆಯಿಂದ ನೋಡೋಣ. ವಿಶ್ವ ವಿಟಿಲಿಗೋ ದಿನದ ಸಂದೇಶ ಒಂದೇ. ವಿಟಿಲಿಗೋ ಕೇವಲ ಚರ್ಮದ ಬಣ್ಣದ ಬದಲಾವಣೆಯೇ ಹೊರತು ಅದು ವ್ಯಕ್ತಿಯ ಸಾಮರ್ಥ್ಯ, ವ್ಯಕ್ತಿತ್ವ ಅಥವಾ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಸಮಾಜವು ವಿಟಿಲಿಗೋ ಇರುವವರನ್ನು ಸಮಾನವಾಗಿ ಗೌರವಿಸಿ ಸ್ವೀಕರಿಸಬೇಕು. ಧನ್ಯವಾದಗಳು.
1: ಕೇಳಿದ್ರಲ್ಲ ಕೇಳುವರೇ, ಇಷ್ಟೊತ್ತು ತೊನ್ನು ವಿಷಯದ ಕುರಿತಂಗೆ ಡಾಕ್ಟರ್ ಸಹನಾ ಎಸ್ ಹುರ್ಕಡ್ಲಿಯವರು ಮಾತನಾಡಿದರು. ಈಗ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. STD ಸಂಖ್ಯೆ 0836. ಕರೆಗಳು ಬರ್ತಾ ಇದ್ದಾವೆ ಡಾಕ್ಟರ್, ಕರೆ ತೆಗೆದುಕೊಂಡು ಬಿಡೋಣ. ಹಲೋ, ನಮಸ್ತೆ.
2: ಹಲೋ.
0: ಹಾಂ ಹಲೋ, ಹೇಳಿ.
2: ನಮಸ್ತೆ ಡಾಕ್ಟರ್.
0: ಹಾಂ ನಮಸ್ತೆ, ನಮಸ್ತೆ ಹೇಳಿ
2: ಮೇಡಮ್. ಅವರು ಇದು ಈಗ ಕಣ್ಣಿನ ಬಗ್ಗೆ ಮಾಹಿತಿ ಕೊಟ್ರಿ, ಅದು ಒಳ್ಳೆಯದ್ರಿ. ಚರ್ಮದ ಮೇಲೆ ಶರ್ಪು ಹಣ್ಣು ಅಂತ ಹೇಳ್ತಾರೆ ನಮ್ಮ ಕಡೆ.
0: ಹೌದು ಹೇಳಿ.
2: ಅದು ಬರ್ತಲ್ರಿ, ಅದು ಯಾಕೆ ಬರ್ತಾ ರೀ ಅಂತ, ಇದ್ರ ಸಂಬಂಧ
0: ಅದು ಸರ್ಪ ಹುಣ್ಣು ಅನ್ನೋದು ಒಂದು ವೈರಸ್ ಅಂತ ಕ್ರಿಮಿ ಇರುತ್ತೆ, ಅದರಿಂದ ಬರುತ್ತದೆ. ಅದು ತಡೆಗಟ್ಟಲು ಸಾಧ್ಯ ಇಲ್ಲ, ಅದಕ್ಕೆ ವೈರಲ್ ಇನ್ಫೆಕ್ಷನ್ ಅಂತಾರೆ. ಸೊ ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ವೈರಲ್ ಇನ್ಫೆಕ್ಷನ್ ಆಗಿದ್ರೆ ಅವರಿಂದ ತಮಗೆ ಬರುವ ಸಾಧ್ಯತೆ ಇರುತ್ತದೆ. ಹಾಂ, ಬರುವ ಸಾಧ್ಯತೆ ಇರುತ್ತದೆ. ಮತ್ತು ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಅಂದರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂತಾರೆ, ಅದು ಏನಾದರೂ ಸ್ವಲ್ಪ ಕಮ್ಮಿ ಆಗಿದ್ರೆ ಅದು ಬರುವ ಸಾಧ್ಯತೆ ಇರುತ್ತದೆ.
1: ಇವತ್ತಿನ ವಿಷಯ ತೊನ್ನು. ಈ ಕುರಿತಂಗ ಪ್ರಶ್ನೆಗಳನ್ನ ದಯವಿಟ್ಟು ಕೇಳಬೇಕು ಕೇಳುಗರು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
3: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ
1: ಹೇಳಿ, ಯಾರ ಮಾತಾಡೋದು?
3: ಕಟ್ಟಿಗೆದಿಂದ ಅರಿಯಪ್ಪ ಮಾತಾಡೋದು.
1: ಪ್ರಶ್ನೆ ಕೇಳಿ
3: ಮೇಡಮ್. ನಮಗ ಈಗ ಹಿಂಬರೆಲ್ಲ ವರದ್ರಿ ಸೀಳ್ಯಾವ್ರಿ ಮೇಡಮ್, ಎರಡು ಕಾಲ.
0: ಹೌದು ಹೇಳಿ.
3: ಎರಡು ಕಾಲು ಹಿಂಬ್ರೆಲ್ಲ ಸೀಳ್ಯಾವ್ರಿ, ಮತ್ ಕೈನು ಸ್ವಲ್ಪ ಕೈ ಬಳು ಸ್ವಲ್ಪ ಕಪ್ ಕಪ್ ತುರಿ ಕಪ್ ಕಪ್ ಆಗ್ತದ ಮೇಡಮ್.
0: ಹೇಳಿ
1: ನೋಡಿ. ಇಲ್ಲಿ ಕೇಳಿ, ಇವತ್ತಿನ ಕಾರ್ಯಕ್ರಮದ ವಿಷಯ ತೊನ್ನು. ತೊನ್ನು ವಿಷಯಕ್ಕೆ ಸಂಬಂಧ ಪ್ರಶ್ನೆಗಳನ್ನ ಮಾತ್ರ ತಾವೆಲ್ಲರೂ ಕೇಳಬಹುದು, ದಯವಿಟ್ಟು ಕ್ಷಮಿಸಿ. ಹಲೋ ನಮಸ್ತೆ.
4: ಹಲೋ
1: ಹೇಳಿ, ಯಾರ ಮಾತಾಡೋದು?
4: ಡಾಕ್ಟರ್ ನಮಸ್ಕಾರ, ಹನುಮ ಸಾಗರ್ ಅಂತ ಮಾತಾಡ್ತಿರ್ತೀನಿ, ಬಾಲ್ಕುಟಿಯಿಂದ.
0: ಹೇಳಿ.
4: ನಾವು ಬಾಲ್ಕುಟಿಯಿಂದನೇ MS ಆಗಿರಲ್ಲ.
0: ಹೌದು ಹೌದು, ಬಾಗಲಕೋಟೆಲ್ಲೇ ಮುಗಿಸಿರೋದು.
4: ಫೋಟೋಥೆರಪಿ ಅಲ್ಲದೆ ಹಾರ್ಮೋನ್, ಮೆಲನಿನ್ ಹಾರ್ಮೋನ್ ಇಂಜೆಕ್ಟ್ ಮಾಡೋದು ಕಂಟ್ರೋಲ್ ಮಾಡಬಹುದೇನು? ಒಂದು ಮಾಡಿದ್ರೆ ಸ್ಕಿನ್ ಟ್ರಾನ್ಸ್ಫ್ಯೂಷನ್ ಮಾಡಬಹುದೇನು ಅಂತ ಎರಡು ಪ್ರಶ್ನೆ.
0: ಕೇಳಿಸ್ಲಿಲ್ಲ ನಿಮ್ ಪ್ರಶ್ನೆ, ಏನ್ ಇನ್ನೊಂದ್ಸರಿ ಹೇಳಿ
1: ಪ್ರಶ್ನೆ ಮತ್ತೊಮ್ಮೆ ಕೇಳಿ.
4: ಅಂದ್ರೆ ಈಗ ಫೋಟೋಥೆರಪಿನ್ ಕಂಟ್ರೋಲ್ ಮಾಡಬಹುದು, ಮೆಲನಿನ್ ಹಾರ್ಮೋನ್ ಇಂಜೆಕ್ಟ್ ಮಾಡಬಹುದೇನು ಅಂತ.
0: ಇಲ್ಲ ಇಲ್ಲ, ಆ ತರ ಮೆಲನಿನ್ ಹಾರ್ಮೋನ್ ಇಂಜೆಕ್ಟ್ ಮಾಡೋ ಟ್ರೀಟ್ಮೆಂಟ್ ಇನ್ನೂ ಬಂದಿಲ್ಲ. ಅದು ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಅಂತ. ಹಾ, ಇಲ್ಲಿ ಬಂದಿಲ್ಲ ಇನ್ನು. ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ ನಾವು. ಅದು ಮೆಲನಿನ್ ಅನ್ನ ನಾರ್ಮಲ್ ಸ್ಕಿನ್ ಇಂದ ವಿಟಿಲಿಗೋ ಅಂದ್ರೆ ತೊಣ್ಣು ಇರೋ ಜಾಗಕ್ಕೆ ಹಾಕ್ತೀವಿ ನಾವು.
1: ಹಲೋ
5: ಹಲೋ
1: ನಮಸ್ತೆ.
5: ಹಲೋ
1: ಮಾತಾಡಿ.
5: ಹಲೋ
1: ಮಾತಾಡಿ.
5: ನಾವು ತುಪ್ಪದ ಕೊರಟಿಯಿಂದ ಮಾತಾಡ್ತೀವ್ರಿ.
1: ನೀವ್ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
5: ದೂರ ಐತ್ರಿ?
1: ಹಾ ಕೇಳ್ತಾ ಇದೆ ನಮ್ಗಿಲ್ಲಿ.
5: ಕೇಳತ್ರಿ? ನಮ್ಮ ಮಗಳಿಗೆ ಇಸುಬು ಅಂತ ಆಗಿತ್ರಿ ಮೊದಲ. ಡಾಕ್ಟರ್ ಕಡೆ ತೋರಿಸಿದ್ವಿ ರೀ.
0: ಹೌದು.
5: ಅವ್ರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರು, ಅದು ಮಾದಿಂದ ಈಗ ಜಗ ತೆಳ್ಳಗಾಗೈತಿ. ಈಗ ಇದಕ್ಕೇನ್ ಮಾಡ್ಬೇಕ್ರಿ?
0: ಆ ತರ ಇಸುಬಾಗಿ ಬೆಳ್ಳಗಾದ್ರೆ ಅದು ವಿಟಿಲಿಗೋ ಅಥವಾ ತೊಣ್ಣು ಅಲ್ಲ, ಅದು ಅದೇ ಬೇರೆ ತರ ಬಿಳುಪಾಗಿರುತ್ತೆ. ಅದನ್ನ ಒಂದ್ಸರಿ ನಿಮ್ಮ ಹತ್ತಿರದ ಯಾರಾದ್ರೂ ಚರ್ಮ ರೋಗ ವಿಭಾಗಕ್ಕೆ ತೋರಿಸಿ, ಇಲ್ಲ ಇಲ್ಲಿ SDM ಚರ್ಮ ವಿಭಾಗಕ್ಕೆ ಬಂದು ತೋರಿಸಿ, ಅದು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಅದು ವಿಟಿಲಿಗೋ ಅದೇ ಅಥವಾ ತೊಣ್ಣು ಇದೆಯೋ ಇಲ್ಲ ಬೇರೆ ಏನಾದ್ರೂ ಇದೆಯಾ ಕಾಯಿಲೆ ಅಂತ ನೋಡ್ಬೇಕಿರುತ್ತೆ. ಒಂದ್ಸರಿ ಡಾಕ್ಟರ್ಸ್ನ ಬಂದು ಭೇಟಿಯಾಗಿ.
1: ಹಲೋ
6: ಹಲೋ ಹಲೋ ಮೇಡಮ್
1: ಹೇಳಿ.
6: ನಮಸ್ಕಾರ ಡಾಕ್ಟರ್.
0: ನಮಸ್ತೆ.
6: ಅಂದ್ರೆ ಇಲ್ಲಿ ನಮ್ಗ ಸ್ವಲ್ಪ ಬಕ್ಕೆಲ್ಲ ಹೇಳ್ತಾವ್ರಿ, ತಿನ್ನಿಸ್ಬಿಡ್ತಾರೆ ತದ್ದ ಅಂದ್ರೆ ಅದೇ ಏನ್ರಿ ಮೇಡಮ್?
1: ಇವತ್ತಿನ ವಿಷಯ

0: ಶ್ರೀ ಆ ತೊನ್ನು ಅದಕ್ಕೆ ಕುರಿತಂಗೆ ಪ್ರಶ್ನೆಗಳನ್ನ ಕೇಳಿ ದಯವಿಟ್ಟು. ಹಲೋ ನಮಸ್ತೆ. ಹಲೋ, ಸರಿಯಾಗಿ ಕೇಳ್ತಾ ಇಲ್ಲ, ಯಾರು?
1: ಭೀಮರಾವ್ ಕೊಕಾಟೆ, ರಾಯಬಾಗ್ನಿಂದ.
0: ಕೇಳ್ರಿ ಕೊಕಾಟೆ ಅವ್ರೆ, ಪ್ರಶ್ನೆ ಕೇಳಿ.
1: ಇಲ್ಲೊಬ್ ನಮ್ಮ ಒಬ್ಬರಿ, ಚರ್ಮ ರೋಗ ಐತೆ ಅಂಗಾಲ ಮ್ಯಾಲ್ರಿ. ಅದ್ ಒಟ್ಟ ಕಡಿಮೆ ಆಗ್ವಾರ್ರಿ, ಯಾವ್ದು ಔಷಧ ಹಚ್ಚಿರೋ ಬೇರೆ?
0: ಇವತ್ತಿನ ವಿಷಯ ತೊನ್ನು ಕೊಕಟೆ ಅವ್ರೆ. ತೊನ್ನಿನ ಬಗ್ಗೆ ಕೇಳ್ತಾ ಇದ್ದೀರಾ ಪ್ರಶ್ನೆನ?
1: ಇಲ್ರಿ, ಚರ್ಮ ರೋಗದ ಬಗ್ಗೆ.
0: ತೊನ್ನಿನ ಬಗ್ಗೆ ಕೇಳಿ, ತೊನ್ನು ವಿಷಯ ಇವತ್ತು.
1: ನಮಸ್ಕಾರ ಮೇಡಮ್.
0: ಹಲೋ ನಮಸ್ತೆ. ಹಲೋ
2: ಹಲೋ ಹಲೋ,
0: ಹೌದು, ನಾಡಗೇರವ್ರ, ಕೇಳಿ ಪ್ರಶ್ನೆನ. ಇವತ್ತ ಕೇಳಿಗತ್ತಿರೇನ? ನಾಕ್ ದಿನ ಆಯ್ತು ಜಿಂಗಲ್ ಬರ್ತಾ ಇದ್ದು. ಇವತ್ತಿನ ವಿಷಯ ತೊನ್ನು.
2: ಹಲೋ
0: ಹಲೋ ನಮಸ್ತೆ. ಹಲೋ,
2: ಹುಬ್ಬಳ್ಳಿಯಿಂದ
0: ಸರ್. ಸರಿಯಾಗಿ ಕೇಳ್ತಾ ಇಲ್ಲ ನಿಮ್ ಫೋನ್. ಪ್ರಶ್ನೆ ಕೇಳಿ. ಸರಿಯಾಗಿ ಕೇಳ್ತಾ ಇಲ್ಲ ಸರ್, ಸರಿಯಾಗಿ ಕೇಳ್ತಾ ಇಲ್ಲ ಪ್ರಶ್ನೆ. ಮತ್ತೊಮ್ಮೆ ಕರೆ ಮಾಡಿ. ಹಲೋ ಹಲೋ ನಮಸ್ತೆ.
3: ನಮಸ್ತೆ ನಮಸ್ತೆ,
0: ಹೇಳಿ, ಯಾರು ಮಾತಾಡೋದು?
3: ಹಿರಿಕೇರಿ ತಾಲೂಕಿನಿಂದ ದೂದಿಹಳ್ಳಿ ಗ್ರಾಮದಿಂದ ಈಶ್ವರಪ್ಪ ಅವರು ಮಾತಾಡೋದು.
0: ಈಶ್ವರಪ್ಪ ಅವರ, ತೊನ್ನು ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ.
3: ಅದೇ ತೊನ್ನು ಬಗ್ಗೆ ಕೇಳ್ತಾ ಇದ್ದೀನಿ. ನನ್ನ ಸ್ವಲ್ಪ ಕಾಣಿಸಿ ಅಂತದಲ್ರಿ, ಕಾಣಿಸಿ ಅಂದ್ಬಿಡ್ಲ, ಅದನ್ನ ಅಲ್ಲಿಗೆ ತಡೆಗಟ್ಟಕ್ಕ ಚಿಕಿತ್ಸೆ ಇದೆ ಅಂತ ಕೇಳ್ತಾ
4: ಇದೆ. ತೊನ್ನು ತಕ್ಷಣ
3: ಎಲ್ಲ ಕೈ ಕಾಲು ಎಲ್ಲ ತಗೊಂತಾ ಇಲ್ಲ,
4: ತಗೊಳ್ಬಾರ್ದಂದ್ರೆ ತಕ್ಷಣ ತೋರಿಸ್ಬೇಕು. ಅದು ಸ್ವಲ್ಪ ಕಾಣಿಸಿದ ತಕ್ಷಣ ತಕ್ಷಣ ಹೋಗಿ ಚರ್ಮ ರೋಗ ತಜ್ಞರನ್ನ ಭೇಟಿ ಆಗ್ಬೇಕು. ತಮ್ಗೆ ಎಲ್ಲಿದೆ?
3: ಅಲ್ರಿ, ನಮ್ಗೆ ಇಲ್ಲಿ ಬೇರೆಯವ್ರಿಗಿದೆ. ಚಿಕಿತ್ಸೆ ಸಂಪೂರ್ಣ ಗುಣ ಆಗ್ತದ್ರಿ?
4: ಹಾ, ಸಂಪೂರ್ಣವಾಗಿ ಗುಣ ಆಗುತ್ತೆ. ಆದ್ರೆ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಇರುತ್ತೆ. ಅದು ನಿಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಮೇಲೆ ಇರುತ್ತೆ ಅದು. ಸೊ ನಿಮ್ದು ದೇಹ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಹೋಗುತ್ತೆ. ಇವಾಗ ನಿಮ್ಮ ಕಾಯಿಲೆ ಯಾವ ಜಾಗದಲ್ಲಿದೆ, ಯಾವ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ಒಂದ್ಸರಿ ಡಾಕ್ಟರ್ಗೆ ತೋರಿಸಿ ತಗೋಬೇಕಾಗುತ್ತೆ.
0: ಹಲೋ
5: ಹಲೋ
0: ನಮಸ್ತೆ.
5: ನಮಸ್ತೆ ಮೇಡಮ್.
0: ಹಾ ಹೇಳಿ, ಪ್ರಶ್ನೆ ಹೇಳಿ.
5: ಇದು ಇದು ತನ್ ಇದೆ ಅಲ್ರಿ ಮೇಡಮ್,
4: ಹೇಳಿ.
5: ಇದು ಇದು ವಂಶದೊಳಗೆ ಬರ್ತದ ಏನು? ಇದು ಬೇರೆ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಬರ್ತದ್ರಿ ಮೇಡಮ್?
4: ಇದು ಯಾವುದು ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಮುಟ್ಟೋದ್ರಿಂದ, ಜೊತೆಗೆ ಆಟ ಆಡೋದ್ರಿಂದ ಬರೋದಿಲ್ಲ. ನೀವು ವಂಶ ಪರಂಪರೆ ಕೇಳಿದ್ರಲ್ಲ, ಇದ್ರದ್ದು ವಂಶ ಪರಂಪರವಾಗಿ 5-10% ಅಂದರೆ 5-10% ಅಷ್ಟು ಸಾಧ್ಯತೆ ಇದೆ. ಅಂದರೆ ತುಂಬ ಕಮ್ಮಿ ಚಾನ್ಸಸ್ ಇದೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ, ಈಗ ತಂದೆಯಲ್ಲಿದ್ದರೆ ಮಕ್ಕಳಿಗೆ ಬರೋದು ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ ಕೆಲವರಲ್ಲಿ ಮಾತ್ರ ಕಂಡು ಬರಬಹುದು, ಕೇವಲ 5-10% ಜನರಲ್ಲಿ ಮಾತ್ರ ಕಂಡು ಬರಬಹುದು. ಇದು ಒಂದು ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದರೆ ನಿಮ್ಮ ದೇಹ ರೋಗ ನಿರೋಧಕ ಸಿಸ್ಟಮ್ ಇರುತ್ತೆ, ಅದು ತಪ್ಪಾಗಿ ಮೆಲನೋಸೈಟ್ ಎಂಬ ಅಂಶಗಳನ್ನು ಹಾನಿ ಮಾಡುತ್ತದೆ. ಆ ಮೆಲನೋಸೈಟ್ಗಳು ಈಗ ಮೆಲನಿನ್ನಲ್ಲೋ ಒಂದು ಚರ್ಮಕ್ಕೆ ಬಣ್ಣ ಕೊಡುವ ದ್ರಂಥವನ್ನು ಉತ್ಪಾದಿ ಮಾಡ್ತವೆ. ಅವು ಹಾನಿ ಆಗೋದ್ರಿಂದ ಮೆಲನಿನ್ ಎಂಬ ದ್ರವವನ್ನು ಉತ್ಪಾದನೆ ನಿಲ್ಲಿಸುತ್ತದೆ. ಸೊ ಅದರಿಂದ ಅದು ಬಣ್ಣ ಹೋಗಿ ಬಿಳಿ ಬಣ್ಣ ಆಗುತ್ತದೆ. ಅದೇ ಇದು ತಡೆಗಟ್ಟಲು ಯಾವ ವಿಧಾನವೂ ಇಲ್ಲ. ಬಂದರೆ ತಕ್ಷಣ ಒಂದು ಮಚ್ಚೆ ಅಥವಾ ಎರಡು ಮಚ್ಚೆ ಬಂದ ತಕ್ಷಣ ನಿಮ್ಮ ಹತ್ತಿರದ ಚರ್ಮ ರೋಗ ಡಾಕ್ಟರ್ ಮೀಟ್ ಆಗಿ, ಇಲ್ಲ SDM ಚರ್ಮ ರೋಗ ವಿಭಾಗಕ್ಕೆ ಬಂದು ಭೇಟಿಯಾಗಿ.
0: ಹಲೋ
6: ಹಲೋ
0: ಹೇಳಿ
6: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ಕಾರ
6: ಮೇಡಮ್. ಶ್ರೇಯಸ್ ಅಂತ
0: ಹೇಳಿ
6: ಮಾತಾಡೋದು.
0: ಶ್ರೇಯಸ್
6: ಮೇಡಮ್, ಈಗ ಬಿಟ್ಟಿಲಿಗೆ ಹೋದ್ರು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗತ್ತಾ ಅಥವಾ ಮತ್ತೆ ಮತ್ತೆ ಬರ್ತಾ ಇರ್ತಾ ಡಾಕ್ಟರ್ಗೆ? ನನ್ನ ಕ್ವಶನ್ ಇತ್ತು ಮೇಡಮ್.
4: ಹಾ ಹೇಳಿ ಹೇಳಿ, ಕೇಳ್ತಿದ್ದೀನಿ. ಅದು ಕಂಪ್ಲೀಟ್ ಹೋಗುತ್ತೆ, ಮತ್ತೆ ಬರುವ ಸಾಧ್ಯತೆನೂ ಇರುತ್ತೆ ಅದು. ಸೊ ನಿಮಗೆ ಅದು ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿರ್ತೀರಾ ಅದ್ರ ಮೇಲೆ ಹೋಗುತ್ತೆ. ನೀವು ಅದು ಒಂದು ತಿಂಗಳು ತೊಗೊಂಡು ಬಿಟ್ಟರೆ ಹಂಗಿರಲ್ಲ, ಅದು ತಿಂಗಳುಗಳಾಗ್ಬೋದು ವರ್ಷಗಳಾಗ್ಬೋದು ಅದು ಕಾಯಿಲೆ ಟ್ರೀಟ್ಮೆಂಟು. ಸೊ ನೀವು ಕಂಪ್ಲೀಟ್ ಅದು ಟ್ರೀಟ್ಮೆಂಟ್ನ

0: ಪ್ರತಿ ತಿಂಗಳು ಡಾಕ್ಟ್ರಿಗೆ ತೋರಿಸಿ ತೋರಿಸಿ ತಗೋಬೇಕಿರುತ್ತೆ. ಕಡಿಮೆ ಆಗಿದೆ ಅಂತ ಬಿಟ್ಟರೆ ಮತ್ತೆ ಬರೋ ಸಾಧ್ಯತೆ ಇರುತ್ತದೆ. ಸೊ ಮತ್ತೆ ಬಂದಾಗ ಮತ್ತೆ ಒಂದು ಸರಿ ಡಾಕ್ಟರ್ನ ಮೀಟ್ ಆಗೋದು ಒಳ್ಳೇದು.
1: ಸರಿ ಮೇಡಮ್.
2: ಹಲೋ
3: ಹೇಳಿ.
0: ಹಾ ಹಲೋ ಹೇಳಿ.
3: ಮೆಡಿಕಲ್ ಟ್ರೀಟ್ಮೆಂಟ್ ಅದೇನ್ರಿ ಅಲೋಪತಿ ಒಳಗೆ ಒಂದೇದ್ದು, ಆಮೇಲೆ ಎಮರ್ಜೆನ್ಸಿ ಕೇಸ್ ಸ್ಕಿನ್ ಟ್ರಾನ್ಸ್ಫ್ಯೂಷನ್ ಮಾಡಬಹುದೇನ ಕೇಳಿ.
0: ಹಾ, ಈ ವಿಟಿಲಿಗೋಗೆ ಸ್ಕಿನ್ ಗ್ರಾಫ್ಟ್ ಅಂತಾರೆ, ಅಂದ್ರೆ ನಾರ್ಮಲ್ ಸ್ಕಿನ್ ನ ತೆಗೆದು ಈ ತೊಣ್ಣು ಅಥವಾ ವಿಟಿಲಿಗೋ ಇರೋ ಜಾಗಕ್ಕೆ ಹಾಕ್ಬೋದು, ಅಂದ್ರೆ ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅದರಿಂದ ಆ ಜಾಗದಲ್ಲಿ ಬಣ್ಣ ಬಿಡುವ ಸಾಧ್ಯತೆ ಜಾಸ್ತಿ ಆಗುತ್ತದೆ.
2: ಹಲೋ
4: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ,
4: ನಾವು ನಾವಳಿಂದ ಮಾತಾಡೋದ್ರಿ ಮೇಡಮ್. ಅಂಗಡಿ ಅಂತ ಹೇಳಿ
2: ಹೇಳಿ ಪ್ರಶ್ನೆ.
4: ನಮ್ಮ ಹುಡುಗ ಇಂದ 8 ವರ್ಷ ಆತ್ರಿ, ಮೊದಲ ಸ್ಟಾರ್ಟ್ ಏನ್ ಇದ್ದಿದ್ದಿಲ್ರಿ ಹುಟ್ಟುತ್ತಲೆ. ಈಗ 8 ವರ್ಷದಿಂದ ಮಕ್ಕ ಕಣ್ಣ ಮೇಲ ಕುತ್ತಿಗೆ ಮೇಲ ಸ್ಟಾರ್ಟ್ ಆಗಿ ಈಗ ಅಲ್ಲೆಲ್ಲ ಎದಿ ಮ್ಯಾಗ ಬಗಲಾಗ ಈ ಮರ್ಮಸ್ಥಾನದೊಳಗೆ ಎಲ್ಲಾ ಕಡೆ ಆಗೈತ್ರಿ. ಇದನ್ನ ಈಗ ನಾ ಟ್ರೀಟ್ಮೆಂಟ್ ಬಿಟ್ಟೇನ್ರಿ, ಹಂಗ ಧಾರವಾಡದಾಗ ಜಿ ಎಚ್ ಕಾನ್ಸರ್ ಕಡೆ ತೋರಿಸಿದ್ರಿ, ಆ ನಂತರ ಲೈಟೋ ಥೆರಪಿ ಮಾಡಿಸಿದ್ರಿ, ಏನ್ ಕಡಿಮೆ ಅನಿಸುವಲ್ರಿ ಮೇಡಮ್?
0: ಅದು ಕಣ್ ಮೇಲೆ ಮತ್ತೆ ತುಟಿ ಮೇಲೆ ಕೈ ಮೇಲೆ ಕಾಲ್ ಮೇಲೆ ಇರುತ್ತಲ್ಲ, ಅದು ತುಂಬಾ ಸಮಯ ತಗೊಳುತ್ತೆ ವಾಸಿಯಾಗಕ್ಕೆ. ಈ ಮುಖದ ಮೇಲೆ ಕೈ ಮೇಲೆ ಮತ್ತೆ ತುಟಿ ಮೇಲೇನೆ ತುಂಬಾ ಸಮಯ ತಗೊಳುತ್ತೆ. ನೀವು ತಿಂಗಳಂತ ವರ್ಷಗಂಟ್ಲೆ ಆಗ್ಬೋದು ಅದು. ಸೊ ನೀವು ಕರೆಕ್ಟ್ ಹಂಗೆ ಡಾಕ್ಟರ್ನ ತಿಂಗಳ ತಿಂಗಳ ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ಈಗ ಕ್ರೀಮ್ಗಳು, ಮಾತ್ರೆಗಳು, ಫೋಟೋಥೆರಪಿ ಅಂತ ಬಂದಿದೆ, ಅದೆಲ್ಲ ಆಪ್ಷನ್ಸ್ ಇದಾವೆ ನಿಮಗೆ. ಹೋಗಿ ಒಂದ್ಸರಿ ಡಾಕ್ಟರ್ನ ಭೇಟಿಯಾಗಿ, ನಿಮ್ಮ ಹತ್ತಿರದ ಡಾಕ್ಟರ್ನಾದ್ರೂ ಭೇಟಿಯಾಗಿ, ಇಲ್ಲ ಎಸ್ ಡಿ ಎಂ ಅಂದಾದ್ರೂ ತೋರಿಸಿ. ಹಾ, ಚರ್ಮ ರೋಗ ವಿಭಾಗವನ್ನ ಭೇಟಿಯಾಗಿ.
2: ಹಲೋ
5: ನಮಸ್ತೆ ಮೇಡಮ್ ರೀ.
2: ನಮಸ್ತೆ.
5: ಹಲೋ
2: ಹಲೋ, ನಮಸ್ತೆ ಹೇಳಿ. ಹಲೋ
5: ಹಲೋ
2: ಹಲೋ ಹೇಳಿ.
5: ನಮಸ್ತೆ ಮೇಡಮ್ ರೀ.
2: ನಮಸ್ತೆ ಹೇಳಿ.
5: ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
2: ಹಾ ಹೇಳ್ರಿ, ಪ್ರಶ್ನೆ ಕೇಳಿ.
5: ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ.
0: ನಮಸ್ತೆ
5: ಮೇಡಮ್ ರೀ. ಈ ಕಾಯಿಲೆಗೆ ಸಂಬಂಧಪಟ್ಟಂತ ನನಗ್ ಒಂದ್ ಏನಂದ್ರ ರೀ, ಈ ಕಾಯಿಲೆ ದೇವ್ರ ಶಾಪ, ಆ ದೇವತೆ ಎಲ್ಲಮ್ಮನ ಶಾಪ, ಕಾಳಿ ಶಾಪ, ಆ ದುರ್ಗಾನ ಶಾಪ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸ್ವಲ್ಪ ವಿವರಿಸಿ ಮೇಡಮ್.
0: ನಾ ಅವಾಗ್ಲೇ ಹೇಳ್ದೆ ಇದ್ರಲ್ಲಿ, ಇದು ಯಾವ ಶಾಪನೂ ಅಲ್ಲ, ದೇವ್ರಿಂದ ಬರೋದು ಕಾಯಿಲೆ ಅಲ್ಲ, ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಅಂದ್ರೆ ನಿಮ್ಮ ದೇಹದ ರೋಗ ನಿರೋಧಕ ಸಿಸ್ಟಮ್ ತಪ್ಪಾಗಿ ಮೆಲನೋಸೈಟ್ನ ಹಾಳು ಮಾಡುತ್ತೆ ಅದು. ಈಗ ನಿಮ್ಗೆ ಈಗ ಶುಗರ್ ಬಂದಿರ್ಬೋದು, ಅಂದ್ರೆ ಮಧುಮೇಹ, ಥೈರಾಯ್ಡ್, ಇವೆಲ್ಲ ಆಟೋ ಇಮ್ಯೂನ್ ಕಾಯಿಲೆಗಳಂತಾರೆ. ಇವು ಯಾವ ಶಾಪದಿಂದ ಬಂದಿರೋದಲ್ಲ, ದೇವರಿಂದ ಬಂದಿರೋದಲ್ಲ, ಇದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಸಿಸ್ಟಮ್ ಹಾಳಾಗಿ ಈ ತರ ಬಂದಿರುತ್ತದೆ. ಅದು ತುಂಬಾ ಕಮ್ಮಿ ಚಾನ್ಸಸ್, ಅಂದ್ರೆ 5-10% ಚಾನ್ಸಸ್ ಇರುತ್ತದು, ತುಂಬಾ ಕಮ್ಮಿ ಬರೋದು ಸಾಧ್ಯತೆ ತುಂಬಾ ಕಮ್ಮಿ ಇದೆ ಅದು.
2: ಹಲೋ
6: ಹಲೋ
2: ಹೇಳಿ, ಯಾರ ಮಾತಾಡೋದು?
6: ಮೇಡಮ್ ಬಾಗಲಕೋಟದ ಕೆಲಸ ಇರ್ತೈತೆ ಹೇಳ್ರಿ, ಎರಡ್ ಮೂರ್ ಮೂರ್ ಸಲ ಹಚ್ತಾರಿ.
2: ಈಗ ನಿಮಗೆ ಪ್ರಶ್ನೆ ಕೇಳಲಿಕ್ಕಿದ್ಯಾ?
6: ಪ್ರಶ್ನೆ ಅಲ್ರಿ, ಹಂಗಲ್ರಿ, ಈಗ ಎಲ್ಲಾ ಕಸ್ಟಮರ್ಗಳು ಹಚ್ತಿರ್ತಾರ್ರಿ, ಅವನೇ ಫೋನ್ ಎದುಸ್ತಿರಲ್ಲ.
2: ನಾವು ಫೋನ್ ನಂಬರ್ ಕಂಡು ಹಿಡಿಯಕ್ ಆಗಲ್ಲ ರೀ, ಇಲ್ಲಿ ಫೋನ್ ಬರ್ತಾ ಇದೆ, ನೀವು ಬೇರೆ ಕರೆ ನೋಡೋಣ. ಹಲೋ ನಮಸ್ತೆ.
7: ಹಲೋ ರೀ,
2: ಯಾರು ಮಾತಾಡೋದು?
7: ನಾವು ಮಲ್ಲಟ್ಟಿ ರಾಮಕೋಳಿ ತಾಲೂಕಿನಿಂದ ಜಗದಾಳದಿಂದ ರಾಪುರಿ.
2: ಪ್ರಶ್ನೆ ಕೇಳಿ.
7: ಪ್ರಶ್ನೆ ಏನತಿ, ನಮ್ಮ ಅಂಗಡಿ ತದ್ದಿನ ಟೈಪ್ ಆಗೈತ್ರಿ.
0: ಹೇಳಿ ಹೇಳಿ, ಕೇಳಿಸ್ತಿದ.
7: ತದ್ದಿನ ಟೈಪ್ ಹಾಕಿಸಿದ್ರೆ ತುರಿಕ್ ಬಿಡ್ತೈತ್ರಿ ಅವತ್ತು. ಇಲ್ಲಿ ಲೋಕಲ್ ತೋರಿಸಿ ಕಡಿಮೆ ಆಗಿಲ್ಲ ಅದು, ಅದಕ್ಕಾಗಿ
2: ಇದು ಎಸ್ ಟಿ ಎಂ ಡಾಕ್ಟರ್ ಕಾರ್ಯಕ್ರಮ ಇರೋದ್ರಿಂದ ಎಸ್ ಟಿ ಎಂ ಆಸ್ಪತ್ರೆಗೆ ತಾವು ಭೇಟಿ ಆಗ್ಬೋದು ಅನ್ನೋದು ಪ್ರತಿ ವಾರ ಗೊತ್ತಿರೋ ವಿಷಯ. ಇಲ್ಲಿ ಬರೋ ಡಾಕ್ಟರ್ಸ್, ಈ ಎಸ್ ಡಿ ಎಂ ಕಾರ್ಯಕ್ರಮಕ್ಕೆ ಬರೋ ಡಾಕ್ಟರ್ಸ್ ಎಲ್ಲ ಎಸ್ ಡಿ ಎಂ ನಿಂದಾನೇ ಬಂದಿರ್ತಾರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ನಮಸ್ತೆ.
8: ನಮಸ್ಕಾರ,
2: ಯಾರು ಮಾತಾಡಿದ್ರಿ?
8: ತಿರ್ಲಾಪುರ್ ಅವರೇ.
2: ಪ್ರಶ್ನೆ ಕೇಳಿ.
9: ಪ್ರಶ್ನೆ ಏನಿಲ್ಲ ಬಿಡ್ರಿ ಬೇರಮ್ಮ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ.

0: ಡಾಕ್ಟರ್ಗೆ ನಿಮ್ಗೆ ಕುಡಿಯರಿ.
1: ನಮಸ್ತೆ.
0: ಈ ತೆಲುಗರಿಗೆ ನಾವೇನೇ ಪರವಾಗಿ ವಿನಂತಿ ಮಾಡ್ಕೋತೀವಿ, ಬಹಳಷ್ಟು ಪ್ರಶ್ನೆಗೆ ಕೇಳ್ತಾರ, ಸ್ವಲ್ಪ ರಲ್ಲಿ ಕೇಳಿ ಬೇಗ ಬೇಗನೆ ಮುಗಿಸ್ಬೇಕು, ಯಾಕಂದ್ರೆ ಕೇಳಕ್ ಅನುಕೂಲ ಆಗ್ತೈತೆ ಎಲ್ಲರಿಗೆ. ದಯವಿಟ್ಟು ಬಂಧುಗಳಿಗೆ ವಿನಂತಿ ಎಲ್ಲರಿಗೆ.
1: ಹಲೋ
2: ಹಲೋ, ವಿಜಯಪುರದ ಬಾಬುರ
1: ಯಾರು ಮಾತಾಡೋದು?
2: ಬಾಬುರಾವ್
1: ಅವರೇ, ಪ್ರಶ್ನೆ ಕೇಳಿ.
2: ಈಗ ಚರ್ಮ ರೋಗಕ್ಕೂ ತೊಂದ ರೋಗಕ್ಕೂ ಡಿಫ್ರೆನ್ಸ್ ಅದಲ್ಲ
1: ಏನು? ಅಲ್ಲ, ತೊನ್ನ ರೋಗಕ್ಕೂ ಚರ್ಮ ರೋಗಕ್ಕೂ ಡಿಫ್ರೆನ್ಸ್ ಅಂತ ಕೇಳ್ತಿದ್ದೀರಾ, ಅದು ಕೂಡ
3: ಚರ್ಮ ರೋಗ. ತೊನ್ನ ಅನ್ನೋದು ಒಂದು ಚರ್ಮ ರೋಗ ಇರುತ್ತೆ.
1: ಹಲೋ ಹಲೋ
4: ಹಲೋ
1: ಹೇಳಿ, ಯಾರು ಮಾತಾಡೋದು?
4: ಹಲೋ
1: ಹೇಳಿ,
4: ಇವತ್ತಿನ ವಿಷಯದ ಬಗ್ಗೆ ಬೇಕಾಯ್ತ್ರಿ ಮಾಹಿತಿ ಸ್ವಲ್ಪ, ಹಂಗ ಏನು ಅಂತ?
1: ತೊನ್ನು ವಿಷಯ ಕುರಿತಂಗ ಇವತ್ತಿನ SDM ಆರೋಗ್ಯ ಸಂವಾದ ಕಾರ್ಯಕ್ರಮ ಇದೆ. ಪ್ರಶ್ನೆ ಇದೆಯಾ ನಿಮ್ಗೆ?
4: ತೊನ್ನೂರಿ.
1: ಹ್ಮ್
4: ಅದ್ರ ಬಗ್ಗೆ ಸ್ವಲ್ಪ ಮಾತು ಸೆಂಟೆನ್ಸ್ ಬೇಕಾಯ್ತು ಅಂದ್ರೆ ಅದ್ರ ಬಗ್ಗೆ
1: ಹೇಳಿದ್ರು. ಅವರು ಇಷ್ಟೊತ್ತು ಮಾಹಿತಿ ನೀಡಿದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕೇಳುಗರು. ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ವಿಚಾರ ಮಾಡಿ, ಆಮೇಲೆ ಬೇರೆ ಕರೆ ನೋಡೋಣ, ಮತ್ತೆ ನೀವು ಕರೆ ಮಾಡಿ ಆಯ್ತಾ? ಹಲೋ ನಮಸ್ತೆ.
5: ನಮಸ್ತೆ ಮೇಡಮ್.
1: ಯಾರು ಮಾತಾಡೋದು?
5: ಬೆಳಗಾಂ ಜಿಲ್ಲಾ ಗೋಕಾಕ ತಾಲೂಕು ಕುಂದರಿ ಗ್ರಾಮದಿಂದ ಬಿಯಾಮ ಮುಲ್ಲಾ ಮಾತಾಡಕತ್ತೀನಿ ಮೇಡಮ್.
1: ಹಾ ಮುಲ್ಲಾ ಅವರೇ, ತೊನ್ನು ವಿಷಯದ ಕುರಿತಂಗ ನಿಮ್ಮ ಪ್ರಶ್ನೆ ಏನು?
5: ಮೇಡಮ್ ರೀ, ನಮಗೆ ಫಂಗಸ್ ಆಗಿದೆ. ಹತ್ತದ್ದಂತ ಹೇಳ್ತಾರೀ ಮೇಡಮ್, ಆ ಡಾಕ್ಟರ್ ಅದೇ.
3: ಹಾ ಹೇಳಿ
5: ಮೇಡಮ್. ಆದ್ರೆ ಕಡಿಮೆ ಆಗೋದಿಲ್ಲ
3: ಅದು? ತದ್ದು ಬೇರೆ ಮತ್ತೆ ತೊನ್ನು ಬೇರೆ, ಎರಡು ಬೇರೆ ಬೇರೆ ಕಾಯಿಲೆ.
5: ಬಹಳ ಕೆರೆ ಆಗ್ತೈತ್ರಿ ಮೇಡಮ್ ಅದ.
3: ಹಾ, ಅದು ತಕ್ಷಣ ಒಬ್ರು ಚರ್ಮ ರೋಗ ಡಾಕ್ಟ್ರಿಗೆ ತೋರ್ಸ್ರಿ, ಅಲ್ಲೇ ನಿಮ್ ಬೆಳಗಾಂ ಹತ್ರ ಇಲ್ಲ ಇಲ್ಲ SDM ಬಂದಾದ್ರೂ ತೋರ್ಸಿ, ಎಲ್ಲಾದ್ರೂ ತೋರ್ಸ್ಕೊಳ್ಳಿ. ನೀವೇ ಯಾವ್ದಾದ್ರು ಮಾತ್ರೆಗಳು ಹಚ್ಚಬೇಡಿ.
5: ಮಲಂ ಕೊಡ್ತಾರು ಅದು ಹಚ್ಚಿ ತನಕ ಅಷ್ಟೇ ರೀ ಮೇಡಮ್, ಆಮೇಲೆ ಮತ್ತೆ ಬಹಳ ಕೆರೆ ಆಗ್ತೈತ್ರಿ ಮೇಡಮ್. ಅದು
3: ಅದ್ ನೋಡ್ಬೇಕಿರುತ್ತೆ ಯಾವ ತರ ಕಾಯಿಲೆ ಅಂತ. ಈಗ ತುರಿಕೆ ತೊನ್ನು ಮತ್ತೆ ವಿಟಿಲಿಗೋದಲ್ಲಿ ತುರಿಕೆ ಇರೋದಿಲ್ಲ,
5: ಸಣ್ಣ ಪಕ್ಕಿ ಇರ್ತಾವ್ರಿ ಮೇಡಮ್, ಆಮೇಲೆ ಕೆಡಿತೈತ್ರಿ ಅದು.
3: ಹಾ, ಅದೇ ಅದೇ ಹೇಳಿದ್ನಲ್ಲ.
1: ಈ ಚರ್ಮ ರೋಗ ತಜ್ಞರನ್ನ ಭೇಟಿಯಾಗಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ, ತೊನ್ನುಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
6: ಹಲೋ
1: ಹಲೋ ಹೇಳಿ. ಮಾತಾಡಿ. ಹೇಳಿ.
6: ತನ್ನು ಅಲ್ಲಿ ಅಲ್ಲಿ ಕೈಗೆ ಅದಕ್ಕ ಕೈ ಮೇಲೆ ಐತ್ರಿ ಮೇಡಮ್. ಹಾಸ್ಪಿಟಲ್ ತೋರಿಸಿದ್ರು ಡಾಕ್ಟರ್ ಅವರು, ಆರಾಮಕ್ಕ ವರ್ಷ ದಿನ ತೋರಿಸಿ, ಆಮೇಲೆ ಅಲ್ರಿ ಚರ್ಮ ಇದನ್ನ ಜನ್ಮ ಜನ್ಮ ಕೊಟ್ಟು ಇದನ್ನ ಕಳೆಯೋಡ್ರ ಅಂದ್ರೆ ಅದ್ರಲ್ಲಿ ನಿನ್ ಕ್ಲಾಸ್ ಏನಾಯ್ತಂತ ಮೇಡಮ್?
3: ಅದು ಕೈ ಮೇಲೆ ಮತ್ತೆ ಕಾಲ್ ಮೇಲೆ ಆಗಿದೆ ಅಂತಿದ್ದೀರಲ್ಲ ನಿಮ್ಗೆ, ಅದಕ್ಕೆ ಹಾ ಹಾ ಅಲ್ಲಿ ಆ ಜಾಗದಲ್ಲಿ ಕಡಿಮೆ ಆಗಕ್ಕೆ ತುಂಬಾ ಸಮಯ ಬೇಕು, ಅಂಡ್ ಕಡಿಮೆ ಆಗುವ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಆ ಜಾಗದಲ್ಲಿ, ಕೈ ತುಟಿ ಮತ್ತೆ ಕಾಲ್ಗಳಲ್ಲಿ ಕಡಿಮೆ ಆಗುವ ಸಾಧ್ಯತೆ ತುಂಬಾ ಕಮ್ಮಿ ಇದೆ. ಅದು ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ, ಅಂದ್ರೆ ನಿಮ್ಮ ದೇಹ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಹೋಗುತ್ತೆ. ಅದರಿಂದ ಮೇ ಬಿ ಅವರು ಡಾಕ್ಟರ್ ಆ ತರ ಹೇಳಿರ್ಬೋದು ನಿಮ್ಗೆ.
6: ಒಂದು ವರ್ಷ ತೋರಿಸಿ ಮೇಡಮ್, ಅದೇನು ಕಡಿಮೆ ಆಗಲಿಲ್ಲ, ಜನ್ಮ ಜನ್ಮ ಕೂಡ್ತದೆ ಯಾಕೆ ಕಳೆಯೋಲ್ರ ಅಂದ್ರೆ ಅವರು, ಹೇ ಅದ್ರಿಂದ ನಿನ್ಗೆ ಏನು ತ್ರಾಸ ಆಯ್ತು ಅಂದ್ರೆ ಮೇಡಮ್ ಮತ್ತೆ ಹೆಂಗ್ ಮಾಡೋದು ಎದಕ್ಕೆ ಮೇಡಮ್?
3: ಹಾ, ಅದರಿಂದ ದೇಹಕ್ಕೆ ಏನು ತೊಂದರೆ ಆಗಲ್ಲ, ನೀವು ಆರಾಮಾಗಿ ನಿಮ್ಮ ಜೀವನ ನಡೆಸ್ಬೋದು, ಅದರಿಂದ ದೇಹಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ನೀವು ಅದ
6: ಬರ್ಬೇಕಂದ್ರೆ ಮೇಡಮ್ ತೋರಿಸ್
3: ತೋರಿಸ್ಕೊಂಡು ತೋರಿಸ್ಕೊಳ್ಳಿ. ಅದಕ್ಕೆ ವಿವಿಧ ಟ್ರೀಟ್ಮೆಂಟ್ಸ್ ಇದಾವೆ, ಈಗ ಒಂದು ಕ್ರೀಮ್ ಕೊಡ್ಬೋದು, ಫೋಟೋಥೆರಪಿ ಅಂತ ತುಂಬಾ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದಾವೆ, ಬಂದು ತೋರಿಸ್ಕೊಳ್ಳಿ ಒಂದ್ಸರಿ. ಇಲ್ಲ, ಅದು ಒಂದ್ ವರ್ಷದಲ್ಲೆಲ್ಲ ಹೋಗೋದಿಲ್ಲ, ಅದು ತುಂಬಾ ಸಮಯ ಬೇಕಾಗುತ್ತೆ. ನಾ ಹೇಳಿದ್ನಲ್ಲ, ಕೈ ಮೇಲೆ ಕಾಲ್ ಮೇಲೆ ತುಟಿ ಮೇಲೆ ಇದ್ರೆ ತುಂಬಾ ಸಮಯ ಬೇಕಾಗುತ್ತೆ. ನಾ ಅದೇ ಇವತ್ತಿನ ಕಾರ್ಯಕ್ರಮ ಅದೇ ಹೇಳಿದ್ದು, ಅದರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ. ಜನರಲ್ಲಿ ಅದು ಮೂಢನಂಬಿಕೆ ಇದೆ. ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ನಿಮ್ಮ ಆತ್ಮವಿಶ್ವಾಸನ ಕಳ್ಕೋಬಾರ್ದು, ಅದರಿಂದ ಏನು ತೊಂದರೆ ಆಗಲ್ಲ. ನೀವು ಮೊದಲು ನಿಮ್ಮ ಆತ್ಮವಿಶ್ವಾಸನ ಗಟ್ಟಿ ಮಾಡಿಕೊಂಡು ನಿಮ್ದು ಬೇರೆಯವ್ರಿಗೆ ನೀವು ಹೇಳಬೇಕು, ಅದರಿಂದ ಏನು ಸಮಸ್ಯೆ ಇಲ್ಲ, ವೈದ್ಯರು ಹೇಳಿದ್ದಾರೆ, ಆತರ ಸಮಾಜದಲ್ಲಿ ನೀವು ಬದುಕಬೇಕು ಆತರ.
6: ಹಾ,
3: ತೋರಿಸ್ಕೊಳ್ಳಿ, ಬಂದು ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ.
6: ದಾವಣಗೆರೆ ತೋರಿಸ್ಕೊಂಡ್ ಬಂದಿನಿ ಮೇಡಮ್, ಇನ್ನೊಂದು

0: ಮುಲಾಮ್ ಕೊಟ್ರಿ ಮೇಡಮ್, ಮೇಡಮ್ ಹೋಗಿ ಟಾನಿಕ್ ಕೊಟ್ರಿ ಮೇಡಮ್.
1: ಹ್ಮ್ ಸರಿ ಸರಿ,
0: ಅದು ಅರ್ಜೆಂಟ್ ಬರ್ತಲ್ಲ ನೋಡ್ರಿ ಮೇಡಮ್.
1: ಹಾ ಆಯ್ತು, ಮುಗಿಸ್ಕೊಂಡು ಬಂದು ತೋರಿಸಿ.
2: ಹಲೋ,
3: ನಮಸ್ಕಾರ ರೀ ಮೇಡಮ್.
2: ನಮಸ್ಕಾರ,
3: ನಾವು ಬೆಳಗಾವಿಯಿಂದ ಮಾತಾಡತೇವ್ರಿ.
2: ಹೇಳ್ರಿ ಪ್ರಶ್ನೆ.
3: ಅದ ಸರತ ಯಾವ ಕಾರಣ ಬರ್ತೈತಿ ರೀ ಮೇಡಮ್?
1: ಯಾವುದು
3: ಸರ್ಪ್ ಸರ್ಪ್ ಅಂತೇಳಿ ಮೈ ತುಂಬಾ ಹಿಡ್ದೈತ್ರಿ.
1: ಸರ್ಪುಣ್ಣ ಬೇರೆ, ಸರ್ಪುಣ್ಣ ಬೇರೆ, ಮತ್ತೆ ವಿಟಿಲಿಗೋ ಅಥವಾ ತೊನ್ನು ಬೇರೆ.
2: ತೊನ್ನು ವಿಷಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ನಡೀತಾ ಇದೆ, ದಯವಿಟ್ಟು ಕ್ಷಮಿಸಿ. ಹಲೋ ನಮಸ್ತೆ. ಹಲೋ
4: ಹಲೋ
2: ಹೇಳಿ.
4: ಹಲೋ ಡಾಕ್ಟರ್.
1: ಹಾ ನಮಸ್ತೆ ಹೇಳಿ.
4: ಹಲೋ ಡಾಕ್ಟರ್.
1: ಹಾ ಹೇಳಿ.
4: ಹಲೋ ಹಲೋ ಡಾಕ್ಟರ್.
2: ಹಲೋ ಹೇಳಿ.
4: ಹಲೋ ಡಾಕ್ಟರ್, ಲ್ಯುಕೋಡರ್ಮಾಕ್ಕೆ ಸರ್ಜರಿ ಇದೆ ಲಾಸ್ಟ್ ಆಪ್ಷನ್ ಅಲ್ಲಿ.
1: ಲ್ಯುಕೋಡರ್ಮಾ ಮತ್ತೆ ತೊನ್ನು ಎರಡು.
4: ಹಲೋ ಡಾಕ್ಟರ್.
1: ಹಾ ಹೇಳಿ, ಕೇಳಿಸ್ತಿದೆ, ನೀವು ಹೇಳಿರೋದು ಕೇಳಿಸ್ತಿದೆ.
2: ಅದಕ್ಕೆ ಉತ್ತರ ಕೊಡಿ.
1: ಅದು ಲ್ಯುಕೋಡರ್ಮಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಸರ್ಜರಿ. ನೀವು ಕೇಳಿದ್ದು ಚರ್ಮ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಂತ, ಸ್ಕಿನ್ ಟ್ರಾನ್ಸ್ಪ್ಲಾಂಟ್. ಹೌದು, ಮಾಡ್ಬೋದು. ಆ ಲ್ಯುಕೋಡರ್ಮಾ ಜಾಗದಲ್ಲಿ ಬಣ್ಣ ಬಿಡುವ ಮೆಲ್ನೋಸೈಟ್ಗಳು ಹಾಳಾಗಿರುತ್ತವೆ. ಸೊ ಅದರಿಂದ ಬೇರೆ ನಾರ್ಮಲ್ ಸ್ಕಿನ್ನಲ್ಲಿರೋ ಮೆಲ್ನೋಸೈಟ್ಗಳನ್ನು ಆ ಜಾಗದಿಂದ ಲ್ಯುಕೋಡರ್ಮಾ ಇರೋ ಜಾಗಕ್ಕೆ ಹಾಕಿದರೆ ಬಣ್ಣ ಬರುತ್ತದೆ, ಅದನ್ನು ಮಾಡಿಸ್ಕೋಬಹುದು.
2: ಹಲೋ
4: ಹಲೋ ಡಾಕ್ಟರ್, ವೈಟ್ ಪ್ಯಾಚಸ್ಗೆ ಸರ್ಜರಿ ಇಸ್ ದ ಲಾಸ್ಟ್ ಆಪ್ಷನ್ ಏನು ಡಾಕ್ಟರ್? ಲಾಸ್ಟ್ ಆಪ್ಷನ್ ಏನು?
1: ಇಲ್ಲ ಇಲ್ಲ, ಆ ಥರ ಇರಲ್ಲ, ತುಂಬ ಆಪ್ಷನ್ಸ್ ಇದ್ದಾವೆ. ಈಗ ಹೇಳಿದ್ನಲ್ಲ, ಫಸ್ಟು ಕ್ರೀಮ್ಸ್ ಮಾಡ್ತಾರೆ, ಆಮೇಲೆ ಟ್ಯಾಬ್ಲೆಟ್ಸ್ ಇರ್ತವೆ, ಫೋಟೋಥೆರಪಿ ಅಂದರೆ ಲೈಟ್ ಥೆರಪಿ ಇರುತ್ತೆ. ಅದು ಸರ್ಜರಿ ಮಾಡೋದು
4: ಡಿಪ್ರೆಷನ್ ಆದಾಗ ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಮಾಡ್ಕೋಬಹುದು ಇವರು ಪೇಷಂಟ್ಗಳು.
1: ಹಾಂ ಮಾಡ್ಕೋಬಹುದು.
2: ಹಲೋ
5: ನಮಸ್ಕಾರ ಮೇಡಮ್.
2: ನಮಸ್ಕಾರ ಹೇಳಿ.
5: ನಾವು ಬೀಣಾ ಇಲ್ಲ ಮೇಡಮ್.
2: ಹೇಳಿ ಪ್ರಶ್ನೆ ಕೇಳಿ.
5: ನಮ್ದು ಚರ್ಮ ತುರುಕಿ ಬರ್ತೈತಿ ಮೇಡಮ್, ಹಗಲೆಲ್ಲ ಹಗಲೆಲ್ಲ.
2: ಅದು ತೊನ್ನು ವಿಷಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಇತ್ತು ಇವತ್ತು. ದಯವಿಟ್ಟು ಕ್ಷಮಿಸಿ. ಹಲೋ ನಮಸ್ತೆ.
6: ಅಮ್ಮ ನಮಸ್ತೆ, ನಾವು ಬಳ್ಳಾರಿ ಜಿಲ್ಲಾ ಸಂದ್ರ ತಾಲೂಕು ದೌಲತ್ಪುರದಿಂದ ಮಾತಾಡೋದು, ಅಂಗಡಿ ನಾರಾಯಣಪ್ಪ ಅಂತೇಳಿ.
2: ತೊನ್ನು ವಿಷಯದ ಬಗ್ಗೆ ಪ್ರಶ್ನೆ ಇದ್ರೆ ಬೇಗ ಕೇಳಿ.
6: ಬಗ್ಗೆ ನಮ್ ಸಸಿಗೆ ಈಗ 26 ವರ್ಷ, ಕಣ್ಣು ಉದ್ದಿನ ಮೇಲೆ ಕೂದಲಲ್ಲಿ ಸ್ವಲ್ಪ ಬೆಳ್ಳಗಾಗಿತ್ತು, ಇವತ್ ಮೈ ತುಂಬಾ ತುಂಬಿದೆ. ಹುಬ್ಳಿಯಿಂದ ತೋರಿಸಿ ಬಂದ್ರೆ ಏನೋ ಕಡಿಮೆ ಆಗುತ್ತೆ, ಜಾಸ್ತಿ ಆಗ್ತದೆ ಕಡಿಮೆ ಆಗುತ್ತೆ.
1: ಅಲ್ಲ ಎಷ್ಟು ತಿಂಗಳು ತೋರಿಸಿದೀರಾ? ಅದು 1 ತಿಂಗಳು 2 ತಿಂಗಳಲ್ಲಿ ಹೋಗೋದಿಲ್ಲ.
6: 12 ವರ್ಷದಿಂದ ತಂದು ಬಂದಿದೆ.
1: ಚಿಕಿತ್ಸೆ ಮಾಡಿದ ಕಡಿಮೆ ಆಗಿತ್ತ?
6: ಚಿಕಿತ್ಸೆ ಇಲ್ಲ, ಕಡಿಮೆ ಜಾಸ್ತಿ ಆಗಿದ್ವನ ಕಡಿಮೆ ಆಗಿಲ್ಲ.
1: ಅದೊಂದ್ಸರಿ ತೋರಿಸ್ಬೇಕು ಅಂದ್ರೆ, ಅದು ನೀವು ಕಣ್ಮೇಲೆ ಎಲ್ಲ ಹೇಳಿದ್ನಲ್ಲ.
6: 12 ವರ್ಷದ ತೋರಿಸಲ್ಲ, ಜಾಸ್ತಿ ಆಗಿದೆ ಕಡಿಮೆ ಆಗಿಲ್ಲ.
1: ಅದ್ ನೋಡ್ಬೇಕಿರುತ್ತಲ್ಲ, ಅವ್ರಿಗೆ ಏನಾದ್ರು ಬೇರೆ ಸಮಸ್ಯೆ ಇದೆಯಾ, ಬೇರೆ ಏನಾದ್ರು ಆಟೋ ಇಮ್ಯೂನ್ ಕಾಯಿಲೆ ಏನಾದ್ರು ಇದೆಯಾ ನೋಡ್ಬೇಕಿರುತ್ತೆ. ಅದು ಅದೆಲ್ಲ ಪರೀಕ್ಷಿಸಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್. ಹಾ ಬಂದು ತೋರಿಸಿ ಒಂದ್ಸರಿ ಎಸ್ ಟಿ ಎಂಗೆ.
2: ಕೇಳಿದ್ರೆ ಇಷ್ಟೊತ್ತು ತೊನ್ನು ವಿಷಯದ ಕುರಿತಂಗೆ ಡಾಕ್ಟರ್ ಸಹನಾ ಎಸ್ ಹುರ್ಕಡ್ಲಿ ಅವರು ಮಾತನಾಡಿದ್ರು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಇವರು ಸೋಮವಾರ ಬುಧವಾರ ಶುಕ್ರವಾರ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-247-7880. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0477-777 ಅಥವಾ 2-3-2-1-0-0-0 ಅಥವಾ 7-1-8-7-0-0-0 STD ಸಂಖ್ಯೆ 0836. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳ್ರಿ. ವಿಶ್ವ ವಿಟಿಲಿಗೋ ದಿನವನ್ನು ಯಾವ ದಿನ ಆಚರಿಸುತ್ತಾರೆ ಮತ್ತು ಇದನ್ನು ಯಾರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ವಿಶ್ವ ವಿಟಿಲಿಗೋ ದಿನವನ್ನು ಯಾವ ದಿನ ಆಚರಿಸುತ್ತಾರೆ ಮತ್ತು ಇದನ್ನು ಯಾರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೀರಿ ಸಂಪೂರ್ಣ ವಿಳಾಸದೊಂದಿಗೆ. ಈಗ ಹೇಳುವ ವಿಳಾಸಕ್ಕೆ ಕಳುಹಿಸಿರಿ. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. 2ನೇ ತಾರೀಕು ಕೇಳಿದ ಪ್ರಶ್ನೆ ಹೀಗಿದೆ. ಉಪವಾಸ ಮಾಡುವ ಸಮಯದಲ್ಲಿ ತಲೆನೋವು ಬಂದರೆ ಏನು ಮಾಡಬೇಕು? ಸರಿಯಾದ ಉತ್ತರ, ಉಪವಾಸ ಮಾಡುವ ಸಮಯದಲ್ಲಿ ತಲೆನೋವು ಬಂದರೆ ಹೆಚ್ಚಾಗಿ ನೀರನ್ನು ಸೇವಿಸಬೇಕು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗಳಿಸಿದವರು ಶಶಿಕಲಾ ದೊಡ್ಡವಾಡಮಠ್, KLE ಸ್ಕೂಲ್ ಎದುರಿಗೆ, ಹಾತಲಗೇರಿ ರಸ್ತೆ, ಬೆಟಗೇರಿ, ಗದಗ.

0: 5821012, ಮೊಬೈಲ್ ಸಂಖ್ಯೆ 636052352. ಶಶಿಕಲಾ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗುತ್ತದೆ. ಕೇಳುಗರೆ ಗಮನಿಸಿ, ಮುಂದಿನ ಮಂಗಳವಾರದ ವಿಷಯ ಮೂಲವ್ಯಾಧಿ. ಮಾತನಾಡುತ್ತಾರೆ ಡಾಕ್ಟರ್ ಸಂದೀಪ್ ರಾಜ್. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
1: ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ 90

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
0: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
1: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಸಮಾಜದ ಎಲ್ಲರ ಸೇವೆಯಲ್ಲಿ
1: ಎಸ್ಡಿಎಂ ಆಸ್ಪತ್ರೆ.
2: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
3: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
2: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರರೋಗ ಚಿಕಿತ್ಸಾ ವಿಭಾಗ,
2: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
3: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
2: ಹೃದಯ ರೋಗ ಚಿಕಿತ್ಸಾ ವಿಭಾಗ,
3: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
2: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
3: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
2: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
3: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
2: ಸಂಧಿವಾತ ಚಿಕಿತ್ಸಾ ವಿಭಾಗ,
4: ಎಂಡೋಕ್ರೈನಾಲಜಿ ವಿಭಾಗ,
3: ರಕ್ತದ ಅರ್ಬುದ ವಿಭಾಗ,
4: ಸಂತಾನಹೀನತೆ ಚಿಕಿತ್ಸೆ.
3: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಧಾರವಾಡ.
5: ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
6: ಸಮಾಧಾನ ಮಾಡೋ ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂಥಟ ಮಾಡ್ಲಿಕ್ಕದ? ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ದವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ದತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ

0: ಪೂರ್ವ ಸಿದ್ದತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 ಜುಲೈ 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ದಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ದಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ದಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ತ್ವರಿತ ಮತ್ತು ಸಮಗ್ರ ಅಭಿವೃದ್ದಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 1,46,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ. ಎಂದು ಅವರು ಮಾಹಿತಿ ನೀಡಿದರು.

0: ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ದಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ದತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: Years of clinical excellence with compassion.
3: From life-saving emergencies to advanced cardiac and multi-specialty expertise.
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: Akashavani, Dharavada. Kavya Dhare. ಡಾಕ್ಟರ್ ಗೋವಿಂದ ಮಣ್ಣೂರ್ ಅವರಿಂದ ಸ್ವರಚಿತ ಕವಿತಾ ವಾಚನ.
5: ಕವನದ ಶೀರ್ಷಿಕೆ ವೈದ್ಯ ವಿರಹ. ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡ್ತಿರ್ತಾರೆ. ಗಂಡ ಡಾಕ್ಟರು, ಒಂದು ಬೇರೆ ಊರಲ್ಲಿರ್ತಾರೆ. ಹೆಂಡತಿ ಕನ್ನಡದ ಪ್ರಾಧ್ಯಾಪಕಿ ಕವಿ, ಆಕೆ ಒಂದು ಊರಲ್ಲಿರ್ತಾರೆ. ಪ್ರತಿ ಸಲ ಹೆಂಡತಿ ಗಂಡಗೆ ಬರೆದಂಥ ಪ್ರೇಮ ಪತ್ರ ಕವನ ರೂಪದಲ್ಲಿರ್ತದೆ. ಆದರೆ ಗಂಡಗೆ ಏನಾದರೂ ಮಾಡಿ ನಾನೂ ಒಂದು ಕವಿತಾ ಯಾಕೆ ಬರೀಬಾರ್ದು ನನ್ನ ಹೆಂಡತಿಗೆ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಹೇಗಿರ್ತದೆ ಅನ್ನೋದೇ ವೈದ್ಯ ವಿರಹದ ಕಥೆ. ನಲ್ಲೆ ನಿನ್ನ ನೆನೆಸಿಕೊಂಡಾಗಲೆಲ್ಲ ನನ್ನ ನರ ನರದಲ್ಲಿ ಕ್ಯಾಲ್ಸಿಯಂ ಇಂಜೆಕ್ಷನ್ ತೆಗೆದುಕೊಂಡವರಂತೆ ಮೈಯೆಲ್ಲ ಝುಮ್ ಎಂದು ಕಾವೇರಿ ಬೆವರುತ್ತದೆ. ನಿನ್ನ ಬಿ ಕಾಂಪ್ಲೆಕ್ಸಿನ ಬಣ್ಣ, ಟೆಸ್ಟ್ಯೂಬಿನಿಂಥ ಉದ್ದ ಮೊಂಡ ಮೂಗು, 500 ಕ್ಯಾಪ್ಲೆಟ್ಟಿನಂಥ ಸಾಲಾದ ದಂತ ಪಂಕ್ತಿಗಳು, ಅರ್ಧ ವರ್ತುಲಾಕಾರದಲ್ಲಿ ಕಟ್ಟಿ ಕೆಳಗೆ ಇಳಿಬಿಟ್ಟ ತೆಥೆಸ್ಕೋಪಿನಂಥ ಉದ್ದ ಜಡೆ, ಮುದ್ದಾದ ಬೇಬಿ ಮುಖ, ನನ್ನ ಕ್ಲೋರೋಮೈಸ್ಟಿನ್ ಅಪ್ಲಿಕ್ಯಾಪಿನಂಥ ಕಣ್ಣುಗಳ ಮುಂದೆ ಹಾಯ್ದು ಹೋದಾಗ ಲಾಂಗ್ ಆ್ಯಕ್ಟಿಂಗ್ ಪೆನ್ಸಿಲಿನ್ ತೆಗೆದುಕೊಂಡವರಂತೆ ನೋವಾಗುತ್ತದೆ, ಹೃದಯದಲ್ಲಿ ಕಸಿವಿಸಿಯಾಗುತ್ತದೆ. ಬ್ರಾಂಕಿಯಲ್ಲಿ ಅಸ್ತಮಾ ರೋಗಿಯ ಪುಪ್ಪುಸಗಳಿಂದ ಬರುವ ಸ್ವಯಂ ಸ್ವಯಂ ಶಬ್ದದ ಹಾಗೆ ನನ್ನ ಹೃದಯ ಸದಾ ನಿನ್ನ ಹೆಸರಿನಲ್ಲಿ ಪಿಯಾನೋ ಬಾರಿಸುತ್ತಿರುತ್ತದೆ. ಒಮ್ಮೊಮ್ಮೆ ನೀ ಕರೆದಂತೆ ಸದ್ದು ತಿರುಗಿ ನೋಡಿ ಸುಮ್ಮನಾಗುತ್ತಾನೆ. ನಿನ್ನ ನೆನಪಿನಲ್ಲಿ ಮೈಕ್ರೋಫೈಂಡ್ ಆಸ್ಪ್ರೋ ನೀರಿನಲ್ಲಿ ಕರಗಿದ ಹಾಗೆ ನನ್ನಲ್ಲಿಯೇ ನಾನು ಕರಗಿ ಹೋಗುತ್ತೇನೆ. ನೀನಿಲ್ಲದ ನನ್ನ ಮನ ಮನೆ ಸುಕ್ಕುಗಟ್ಟಿದ ಟಿ ಬಿ ರೋಗಿಯ ಹಾಗೆ ಜಡವಾಗಿದೆ, ಚೈತನ್ಯ ಕಳೆದುಕೊಂಡಿದೆ. ಗ್ಲೂಕೋಸ್ ಸಲೈನ್ ಬಾಟ್ಲಿಯಿಂದ ಹನಿ ಹನಿಯಾಗಿ ಹೊರಬರುವ ಜೀವವಾಹಿನಿಯಂತೆ ನೀನಿಂದು ನನಗೆ

ಅರ್ಜೆಂಟ್ ಬೇಕಾಗಿದೆ. ನಾನು ನನ್ನ ಜೋರು ಜೋರು ಅಂದರೆ ಹೆಂಡತಿ, ಹೊಸದಾಗಿ ಬಾಡಿಗೆಗೆ ಬಂದ ಗಂಡ ಹೆಂಡತಿ ದಿನ ಜಗಳಾಡೋದು ನೋಡಿ ಬ್ಯಾಸತ್ತು ಶಿಟ್ಟು ಗೆದ್ದ ಮನೆ ಮಾಲಕರು ಕೇಳೇ ಬಿಟ್ಟರು. ಗೌರ್ಮೆಂಟ್ ಸರ್ವೆಂಟು ಎಜುಕೇಟೆಡ್ಡು ಅಂತ ಬಾಡಿಗೆ ಮನೆ ಕೊಟ್ಟೆ, ನಾ ಕೆಟ್ಟೆ, ನಿಮ್ಮ ಜಗಳ ಕೇಳಿ ಕೇಳಿ ತಲೆ ಚಿಟ್ಟು ಹಿಡ್ದದು, ನಿಮ್ಮ ಬಾಯಿ ಬಂದ್ ಮಾಡಿರಿ ಇಲ್ಲಾಂದ್ರೆ ಮನೆ ಖಾಲಿ ಮಾಡಿರಿ. ರಾಯರ ಶಿಟ್ಟಾಗಬೇಡ್ರಿ, ಹಿಂದೆ ನಾವಿದ್ದ ಮನೆಯಾಗೂ ಹಿಂಗೆ ಅಂತಿದ್ರು, ಮೊದಮೊದಲು ಕಿರಿಕಿರಿ ಅನಿಸಿದ್ರು ಆಮೇಲೆ ರೂಢಿಯಾಗಿ ಸರಿ ಹೋದರು. ನಾವು ಜಗಳಾಡ್ದಿದ್ರೆ ಯಾಕೆ ಇವತ್ತು ಅವಾಜ ಇಲ್ಲ ಅಂತ ಆಶ್ಚರ್ಯಪಡ್ತಿದ್ರು. ಸ್ವಲ್ಪ ತಡ್ಕೊರಿ, ನಮ್ಮ ಕೇಸ್ ನಾಜೂಕ್ ಅದ, ಮುಂದೆ ತಾನೇ ಸರಿ ಹೋಗ್ತದೆ. ನನ್ನ ಹೆಂಡತಿ ಸಂಶಯ ಭಾಳ ಮಾಡ್ತಾಳೆ, ಸುಳ್ಳು ಸುಳ್ಳು ತಲೆ ಕೆಡಿಸ್ಕೊಂಡು ಒದರಾಡ್ತಾಳೆ, ಆದರೆ ಹಾರ್ಟ್ಲಿ ಭಾಳ ಚಲೋ ಅದಾಳೆ. ಕೇಳ್ರಿ ಮಾಲಕರ, ನಾ ಪ್ರತಿ ಶನಿವಾರ ತಪ್ಪದ ಶನಿದೇವ್ರ ಗುಡಿಗೆ ಹೋಗ್ತಿದ್ದೆ, ಚಪ್ಪಲಿ ಕಳವು ಆಗಬಾರ್ದಂತ ಬಾಜು ಇದ್ದು ಇವ್ರ ಮನೆಯಾಗ ಬಿಡ್ತಿದ್ದೆ. ನಮ್ಮ ಅವರ ಪಾದರಕ್ಷೆ ಕುಡಿದು ಎಲ್ಲಿ ಬೇಕಲ್ಲಿ ಅಡ್ಡಾಡಿದು. ದೇವ್ರ ಗುಡಿ ನೆಪ ಆತು, ಅವ್ರ ಮನೆಯಾಗ ನಮ್ಮ ಚಪ್ಪಲಿ ಕಾಯಿ ಮಾತು, ನಮ್ಮ ಲವ್ ಮ್ಯಾರೇಜ್ ಆಯ್ತು, ಆ ಶನಿ ತಪ್ಪಿತು, ಈ ಶನಿ ಗಂಟು ಬಿತ್ತು. ಮೊದಲು ನಮ್ಮ ಲವ್ ಲವ್ ಲವ್ ಲವ್ ಲವ್ ಅಂತಿತ್ತು, ಎಂಥ ಮಾತು ಎಂಥ ಪ್ರೀತಿ, ಎಲ್ಲ ಕಡೆ ನಮ್ಮ ಜೋಡಿ ಅಡ್ಡಾಡೋದು ನೋಡಿ ಯಾರ್ದೋ ಕಣ್ಣು ಹತ್ತಿತ್ತು, ಮೈಯಾಗಿನ ಹುರುಪು ಬತ್ತಿತ್ತು. ನಾವೊಂದು ಮುದ್ದಾದ ನಾಯಿ ಸಾಕಿದ್ದೆ, ಅದನ್ನು ಭಾಳ ಪ್ರೀತಿಸಿದ್ದೆ. ನನ್ನ ಆಕೆಗೆ ನಾಯಿ ಅಂದರೆ ಭಾಳ ಕೋಪ, ಅವರಪ್ಪ ನಾಯಿ ಕಡದ ನಿಗರಿದ್ದಂತ ಪಾಪ, ಬೆಳತನಕ ಬೊಗಳ್ತದೆ, ನಮ್ಮ ನಿದ್ದೆ ಹಾಳು ಮಾಡ್ತದೆ, ಎಲ್ಲಿ ಬೇಕಲ್ಲಿ ಒಂದು ಕಾಲಿ ಶೂ ಮಾಡ್ತದೆ, ಮನೆ ಹೊಲಸು ನಾರ್ತದೆ, ಈ ನಾಯಿ ಒಯ್ದು ಎಲ್ಲರೂ ಬಿಟ್ಬಿಡ್ರಿ, ಇಲ್ಲ ನನ್ನ ಚಿಮಣಿ ಎಣ್ಣೆ ಹಾಕಿಸ್ಬಿಡ್ರಿ ಎಂದು. ತನಗೇ ಬೈತಾರಂತ ಮನಸ್ಸಿಗೆ ಹಚ್ಚಿಕೊಂಡು ಮರ್ಯಾದೆವಂತ ನಾಯಿ ಕೂಳು ನೀರು ಬಿಟ್ಟು ವಾರದಾಗ ಸತ್ತ ಹೋತು. ಮನಸ್ಸಿಗೆ ಭಾಳ ಬೇಜಾರಾಯ್ತು, ಒಂದು ಸಮಸ್ಯೆ ತಾನೇ ಬಗೆಹರಿತು. ಆದರೆ ಸತ್ತ ನಾಯಿ ಆತ್ಮ ನಮ್ಮ ಮನೆ ಸುತ್ತ ತಿರುಗಿ ತಿರುಗಿ ನಮ್ಮ ಆಕೆ ಮೈಯಾಗ ಹೋಯ್ತು. ನಮ್ಮ ಲವ್ ಲವಲಲ್ಲವ ಆತು, ಮಾತಿಗೊಮ್ಮೆ ಕವ ಕವ ಸುರ ಆತು, ಓವು ಅಂತ ಬೊಗಳು ದಣಿತು. ಮೈ ತುಂಬ ಕೂದಲ ಹರಕೊಂಡು ಮೈ ಮೈ ಅಡರ್ಕೋತ ಉಗುರೆಲ್ಲ ಬ್ಲೇಡ್ ಆಗಿ ಹಲ್ಲು ಅಡ್ಕೋತಾಗಿ ಬಾಯಿ ಮೈಕಾಗಿ ಕಚ್ಚಾಕ ಹತ್ತಿದ್ಲು, ಮನಸ್ಸಿಗೆ ಚುಚ್ಚಾಕ ಹತ್ತಿದ್ಲು, ಮೂಲಿ ಮೂಲಿ ತಳ್ಳು ದಣಿತು, ಮನಶಾಂತಿ ಹಳೆಯಾಡಿತು. ನನ್ನ ಹೆಂಡತಿ ದಿನ ಆಫೀಸ್ನಾಗ ಒಂದೇ ಟೈಮ್ಗೆ ನಾನು ಟೈಪಿಸ್ಟ್ ಕಮಲ ಒಂದೇ ಟೇಬಲಿಗೆ ಕೂತು ಮಾತಾಡ್ಕೋತ ಕಾತಾಡ್ಕೋತ ಊಟ ಮಾಡ್ತೀವಿ. ಅಲ್ಲ ಮಾತಾಡ್ಕೋತ ತಿಳಿತು, ಕಾತಾಡ್ಕೋತ ಅಂದ್ರೆ ಏನು ಅಂತ ಹುಬ್ಬೇರಿಸಿ ಬಾಯಿ ತೆಗೆದು ಕೇಳಿದರು ಮುದಿ ಮಾಲಕರು. ಕಾತಾಡ್ಕೋತ ಅಂದ್ರೆ ಅಕ್ಕಿ ತಂದು ಬಿಸಿ ಬಿಸಿ ತಿಂಡಿ ನನಗೆ ಹಾಕೋದು, ನನ್ನ ಹಸಿ ಬಿಸಿ ಊಟ ಅಕ್ಕಿ ಬಡಿಸೋದು, ಹಿಂಗೆ ಹರಿದು ಹಂಚಿ ರುಚಿ ರುಚಿ ಮಾಡಿ ತಿನ್ನೋದು. ಮಾಲಕರ ಮಿಸ್ ಕಮಲ ಭಾಳ ಚಲೋ ಹುಡುಗಿರಿ, ವಯಸ್ಸು 40 20 ಕಾಣ್ತಾಳ್ರಿ, ಬಣ್ಣ ಕರ್ಗಿದ್ರು ಭಾರಿ ಪರ್ಸನಾಲಿಟಿ ರೀ. ಆಕೆ ನನ್ನ ಡಬ್ಬಿನೂ ತೊಳಿತಾಳೆ, ಬಾಯಿಗೆ ಅಡಿಕೆ ಪುಡಿನೂ ಸುರಿತಾಳೆ, ಕೈ ಒರ್ಸಕ್ಕೆ ಹೆಣ್ಕರ್ ಚಿಪ್ಪು ಕೊಡ್ತಾಳೆ. ನಾ ಅದನ್ನು ಮರ್ತು ಕಿಶೆದ ಹಾಕೊಂಡು ಬಂದೆ. ಶುರುವಾತ್ ನನ್ನ ಹೆಂಡತಿ ಹಳೆ ದಂಧೆ ಕಿಶೆ ಝಡ್ತಿ ಮಾಡಿದ್ಲು, ಕಮಲ ಅಂತ ಮೂಲೆಗೆ ಬರೆದು ಹೆಣ್ಕರ್ ಚಿಪ್ ನೋಡಿದ್ಲು, ಇಶ್ ಇದ್ಯಾವುದ್ರಿ ಮಲ ಅಂತ ಗುಡುಗಿದ್ಲು. ಮತ್ತು ಮಹಾಭಾರತ ಶುರುವಾತು, ಹಂಡೆ ಸಪ್ಪಳ ಜೋರಾತು, ಬೆಳತನಕ ನಮ್ಮ ನಿದ್ದೆ ಹಾಳಾತು. ಪ್ಯಾಟಿಗೆ ಸಂತೆ ಮಾಡೋಕ್ಕೊಮ್ಮೆ ಹೋಗಿದ್ದೀವಿ, ಶಟ್ಗೊಂಡು ನನ್ನ ಹಾಫ್ ಶರ್ಟ್ ಮುಂದೆ ಮುಂದೆ ನಾ ಚೀಲ ಹಿಡ್ಕೊಂಡು ನಿದ್ದಿಲ್ಲ ಜೋತಾಡ್ಕೋತ ಹಿಂದಿಂದ. ನಾವೊಂದು ಅಂಗಡಿ ಹತ್ತಿರ ನಿಂತು ಅಕ್ಕಿ ಸಾಮಾನು ತೊಗೊಳಕ್ಕೆ ಹತ್ತಿದ್ಲು, ನಾ ಅಲ್ಲೇ ಒಂದು ಕಟ್ಟಿಗೆ ಆಕಾಶ ನೋಡ್ಕೋತ ಕೂತೆ. ಥಟ್ನ ಚೀಲ ತುಂಬಿಕೊಂಡು ಬರ ಬರ ನಡೆದ ಬಿಟ್ಲು, ಗಾಬರಿಯಾಗಿ ಓಡಿ ಹೋಗಿ ಹಗಾರಕ ಚೀಲ ಎಸ್ಕೊಂಡು ನಾ ಆಕೆ ಹಿಂದಿಂದನೇ ಬೆನ್ನು ಹತ್ತಿ ನಡೆದೆ. ಹತ್ತು ಹೆಜ್ಜೆ ಹೋಗಿದ್ದಲ್ಲ, ಬೆನ್ನ ರುಮ್ ಅಂತ ಏಟು ಬಿತ್ತು. ತಿರುಗಿ ನೋಡಿದ್ರೆ ನನ್ನ ಹೆಂಡತಿ ದುರ್ಗವನ ಅವತಾರ ತಾಳಿ ನಿಂತಿದ್ಲು. ಗಾಬರಿಯಾಗಿ ಅರೇಶ್ಗೆ ಹಿಂದೆ ಥಿಯೇಟ್ ನನ್ನ ಹೆಂಡತಿ ಹಂಗೆ ಕಾಣ್ತಾಳೆ, ಅಕ್ಕಿ ಸ್ಟೈಲ್ನಾಗ ನಡೀತಾಳೆ, ಅಕ್ಕಿ ಅಂತ ಬಣ್ಣ ಚೀರಿನ ಇಟ್ಟಾಳೆ ಯಾರಿಕಿ. ಸಿಟ್ಟು ಬಂದು ಮುಂದೆ ಹೋಗಿ ಕೇಳಿದೆ, ಏನ್ರಿ ಮೇಡಮ್ ನಿಮ್ಮ ಚೀಲ ನನಗೆ ಯಾಕೆ ಹೊರಿಸಿದ್ರಿ? ಅಕ್ಕಿ ನನ್ನ ನೋಡಿ ಕಿಸಕ್ನ ನಕ್ಕಳು, ಸಾರಿ ರೀ ನಮ್ಮ ಯಜಮಾನರು ಸೇಮ್ ನಿಮ್ಮಂಗ ರೀ ಹಗಾರಕ್ಕೆ ಚೀಲ ಹೊತ್ಕೊಂಡು ಹಿಂದಿಂದನೇ ಬರ್ತಿರ್ತಾರೆ ಅವರ ಅಂತ ನಾ ತಿಳ್ಕೊಂಡಿದ್ದೆ. ಗುಳಿ ಬಿದ್ದಗಲ್ಲ ಸುಂದರ ನಗು ಚೀಲ ಹೊತ್ತದ್ದಕ್ಕೂ ಸಾರ್ಥಕ ಅನಿಸ್ತು. ಕಣ್ಣು ಕೇಸಿದ ಕೈ ಹಿಡಿದು ಜಗ್ಗಿ ನನ್ನ ಅರ್ಧಂಗೆ, ಸಾಕು ನಡೀರಿ ಸುಟ್ಟು ಬರಲಿ, ಗಂಡಸರ ಜಾತಿನ ಹಿಂಗೆ ಹೆಣ್ಮಕ್ಳನ್ನ ಕಂಡ್ರೆ ಹಲ್ಲು ತೆಗಿತೀರಿ, ಖಬರ್ ಹಾರಿ ಬೆನ್ನತ್ತಿ ನಡೀತೀರಿ, ಮನೆಗೆ ನಡ್ರಿ ಮಾಡ್ತೀನಿ ಅನ್ಕೋತ ಭರ ಭರ ಮುಂದೆ ನಡೆದ್ಲು. ಮನೆ ನೆನೆಸ್ಕೊಂಡು ಮೈ ಝುಮ್ ಅಂತೀವು, ಮೈ ಎಲ್ಲ ಬೆವರು ಸುರಿಲಿಕ್ಕೆ ಹತ್ತಿವು, ಯಾಕೋ ತಲೆ ತಿರುಗಿದಂಗಾತು, ಕೈಯಾಗಿನ ಚೀಲ ಧಪ್ಪ ಅಂತ ನೆಲಕ್ಕೆ ಬಿತ್ತು. ಅಡ್ರಾಸಿ ಸಾವರಿಸಿಕೊಂಡು ಬಿದ್ದು ಸಾಮಾನು ಚೀಲದಾಗ ತುಂಬಿಕೊಂಡು ಮತ್ತೆ ಬೆನ್ನ ಹಿಂದೆ ಹತ್ತಿದೆ. ಇದ್ರಾಗ ನಂದೇನು ತಪ್ಪು ರೀ, ಅಷ್ಟರಾಗ ಎಲ್ಲಿ ಸುಡುಗಾಡಕ್ಕೆ ಹೋಗಿರಿ ಅಂತ ನಾನು ಜೋರು ಜೋರಲ್ಲೇ ಒದರಿದ್ಲು. ನೋಡ್ರಿ ಮಾಲೀಕರ ಹೆಂಗಂತಾಳ, ನಾವು ನೀವು ಸುಡುಗಾಡದಾಗ ನಿಂತೀವ, ನಿಮ್ಮ ಮನೆ ಏನು ಮುಕ್ತಿಧಾಮನ? ಕಂಗಾಲಾದ ಮಾಲಕರ ಶೆಟ್ಟಿಗದ್ದು.

ಸಾಕು, ಭಾಳ ಚೆನ್ನಾಗಿದ್ರಿ ನಡ್ರಿನ ಅಂದು ಒಳಗೆ ಹೋಗಿ ದಡ್ಡ ಅಂತ ಬಾಗಿಲ ಹಾಕ್ಕೊಂಡ್ರು. ಓದಾ ಸ್ಥಾನಕ್ಕೆ ಹೋಗೋ ಕುರಿ ಹಂಗೆ ನಾವು ಮೇಲೆ ನಡೆದೇವಿ. ಕವನದ ಶೀರ್ಷಿಕೆ ಇಂಟರ್ವ್ಯೂ. ಭಾಳ ದಿವಸದ ಮೇಲೆ ಇಂಟರ್ವ್ಯೂ ಬಂದಿತ್ತು ಸರಕಾರಿ ಆಸ್ಪತ್ರೆಯಾಗ ಕಾರ್ಕೂನ್ ಕೆಲಸಕ್ಕೆ. ಬೇಯಾಗಿ ಬೇಕಾರ ಅಡ್ಡಾಡ್ತಿದ್ದೆ, ಕಂಡವ್ರಿಗೆಲ್ಲ ಕೈ ಮುಗಿದು ಕೆಲಸ ಸಿಗದ ನಸಿಕಿನಾಗೆದ್ದ ಪೇಪರ್ ಮಾರಿ ಬಂದ ರೊಕ್ಕದಾಗ ಬದುಕಲಿಕ್ಕೆ ಕಲ್ತಿದ್ದೆ. ಇಂಟರ್ವ್ಯೂ ಬಂದಿದ್ದಕ್ಕೆ ಭಾಳ ಖುಷಿಯಾಗಿತ್ತು. ಹೆಂಗರೆ ಮಾಡಿ ಈ ನೌಕರಿ ಗಿಟ್ಟಿಸಿದ್ರೆ ಜೀವನಕ್ಕೆ ದಾರಿ ಆಗೋ ಭರವಸೆ ಹುಟ್ಟಿತ್ತು. ಲಂಚ ವಸೂಲಿ ಇಲ್ಲದ ಈ ದಿನದಾಗ ನೌಕರಿ ಸಿಗೋದಿಲ್ಲ ಅನ್ನೋ ಅನುಭವ ಇದ್ರೂ ಪ್ರಬಲ ಇಚ್ಛಾಶಕ್ತಿ ಸ್ವಪ್ರಯತ್ನ ಸಾಧಿಸೇ ತೀರುವ ಛಲ ಇದ್ರೆ ಯಶಸ್ಸು ಕಟ್ಟಿಟ್ಟಂಗ ಅನ್ನೋ ನೆಹರು ಉಕ್ತಿ ನನಗೆ ಕೊಟ್ಟಿತ್ತು ಶಕ್ತಿ. ಇಂಟರ್ವ್ಯೂಕ್ಕೆ ಮುಂಜಾನೆಯೇ ಧಾರವಾಡಕ್ಕೆ ಬಂದಿಳಿದೆ. ಹೊಸ ಊರು ಹೊಸ ಮುಖ, ಯಾರನ್ನ ಕೇಳೋದು? ಗಾಬರಿಯಾಗಿ ಆ ಕಡೆ ಈ ಕಡೆ ನೋಡ್ಕೋತ ತೊಯಿಸ್ಕೊಂಡು ಮಂಗ್ಯಾನಂಗೆ ಬಸ್ ಸ್ಟ್ಯಾಂಡ್ನಂಗೆ ನಿಂತಿದ್ದೆ. ಯಜಮಾನರೊಬ್ಬರು ನನ್ನ ಕಡೆನೇ ಬರ್ಲಿಕ್ಕೆ ಹತ್ತಿದ್ರು. ನಮಸ್ಕಾರ, ದಯವಿಟ್ಟು ಮೆಂಟಲ್ ಆಸ್ಪತ್ರೆ ಅಡ್ರೆಸ್ ಹೇಳ್ತೀರಾ ಅಂದೆ. ನನ್ನ ಮಾಸಿದ ಅಂಗಿ, ಕೆದರಿದ ಕೂದಲು, ಹೆಗಲ ಚೀಲ ಕಣ್ಣು ಬಿಟ್ಟು ನೋಡಿ ಸೀದಾ ಹೋಗಿ ಬಲಕ್ಕೊಳ್ಳಿ ಮತ್ತು ಸೀದಾ ಹೋಗಿ ಬಲಕ್ಕೊಳ್ಳ್ರಿ ಅಂದರು. ಧನ್ಯವಾದ ಅಂದೆ. ಏನು ಗಾಬರಿ ಆಗಬೇಡ್ರಿ, ಡಾಕ್ಟರ್ ಚಲೋ ನೋಡ್ತಾರೆ, ಲಘು ಆರಾಮ್ ಮಾಡ್ತಾರೆ, ಈಗ ನಾ ಅಲ್ಲಿಂದ ಬಂದೆ ಅಂದರು. ಹಿಂಗ್ಯಾಕೆ ಮಾತಾಡ್ತಾರಂತ ಹುಳು ಹುಳು ಮುತ್ತಿ ನೋಡಿದೆ. ಹಂಗ್ಯಾಕೆ ನೋಡ್ತೀಯಲ್ಲ, ಏ ಪ್ಯಾಲಿ ಹೆದರ್ಬೇಡ, ನನ್ನ ಅಳೆಯನು ಅಲ್ಲೇ ಅದಾನ, ಅವನು ಮೊದಲು ನಿನ್ನಂಗೆ ಮಾಡ್ತಿದ್ದ ಅಂದರು. ಇನ್ನು ಜಾಸ್ತಿ ನಿಂತರ ಪೂರ ಹುಚ್ಚನ್ನ ಮಾಡ್ತಾರಂದು ಬರಾಬರ ಮುಂದಕ್ಕೆ ಹೋಗಿ ಅವ್ರಿಗೆ ಹೊಳೆ ನೋಡಿದೆ. ಅವ್ರು ನಿಂತಲ್ಲೇ ನಿಂತು ನಾ ಹೋಗುದೋ ನೋಡ್ತಿದ್ರು. ಅವರು ಹೇಳಿದಂಗೆ ಹೋದೆ, ಆಸ್ಪತ್ರೆ ಸಿಕ್ತು. ನನಗೆ ನಿಧಿ ಸಿಕ್ಕಷ್ಟು ಸಂತೋಷ ಆಯ್ತು. ಸುತ್ತೆಲ್ಲ ಕ್ವಾಟಿ ಗೋಡೆ ಹಂಗೆ, ಕಂಪೌಂಡು ನಡುವ ದೊಡ್ಡ ಗೇಟು, ಬಹಳಷ್ಟು ಬಂಗಲೆಗಳ ಸಾಲಿಗೆ ಸಾಲ ಒಳಗಿತ್ತು. ಮುರುಕು ಕೋಲ್ಯಾಗ ಹರಕು ಚಾಪಿ ಮ್ಯಾಲ ಮಲಗೋ ನಾನು ಬಂಗಲೆ ನೋಡಿ ಹುಚ್ಚರಾಗಿ ಅಡ್ಮಿಟ್ ಆಗೋದು ಚಲೋ ಏನೋ ಅನ್ನಿಸ್ತು. ಗೇಟ್ನ್ಯಾಗ ಇನ್ನೂ ಕಾಲಿಡ್ತಿದ್ದೆ. ಇಬ್ಬರು ಹೆಣ್ಮಕ್ಕಳು ಕೈಯಾಗಿ ವ್ಯಾನಿಟಿ ಬ್ಯಾಗು ಗಾಗಲ್ ಹಾಕ್ಕೊಂಡು ಮಾತಾಡ್ಕೋತ ಬರ್ತಿದ್ರು. ನಮಸ್ಕಾರ ಅಂದೆ. ನಮಸ್ಕಾರ, ಹೆಂಗಿದ್ದೀರಿ ಅಂದರು. ನಾನರೆ ಇವ್ರು ನೋಡಿಲ್ಲ, ಇವ್ರೇ ಮಾತಾಡಿಸ್ತಾರೆ, ಯಾರಿರ್ಬೋದು, ತಲೆ ಕರ್ಕೊಂಡೆ. ಅವರ ಹೇಳಿದರು, ಏನು ಕಾಳಜಿ ಮಾಡಬೇಡ್ರಿ, ಬೇಗ ಆರಾಮಾಗ್ತೀರಿ, ನನ್ನ ಡ್ಯೂಟಿ ಮುಗೀತು, ಇನ್ನೊಬ್ಬ ಡಾಕ್ಟರ್ ಇದ್ದಾರೆ, ಲಗೂನೇ ಹೋಗಿ ತೋರಿಸ್ರಿ. ಪಾಪ ಈ ಹುಚ್ಚರು ಏನು ಚಲೋ ಆಗ್ತಾವೆ, ಹಿಂಗೆ ಆರಾಮಾಗಿ ಹೋಗೋದ್ರಾಗ ಮತ್ತೆ ಬಂದು ಹಾಜರಾಗಿರ್ತಾವೆ. ಪಕ್ಕದ ಹೆಣ್ಮಗಳಿಗೆ ಹೇಳ್ಕೋತ ಹೋದ ಮಾತು ನನ್ನ ಕಿವಿಗೆ ಬಿತ್ತು. ಆಗ ನನ್ನ ಟ್ಯೂಬ್ಲೈಟ್ ತಲೆಗೆ ಹೊಳಿತು. ಈಕೆ ಡಾಕ್ಟ್ರವರು ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೊಂಟಾಳೆ, ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಬಂದು ಹುಚ್ಚ ಅಂತ ನಾನು ತಿಳ್ಕೊಂಡಾಳೆ. ಇನ್ನು ಯಾರನ್ನ ಕೇಳೋದು ಅಂತ ಟಕ ಮಕ ನೋಡ್ಕೋತ ಮುಂದೆ ನಡೆದೆ. ಸೂಟು ಬೂಟು ಟೈ ಕಟ್ಕೊಂಡು ಸಭ್ಯಗ್ರಸ್ತರೊಬ್ಬರು ಅವಸರದಲ್ಲೇ ಈ ಕಡೆನೇ ಬರ್ತಿದ್ರು. ನೋಡಿದ್ರೆ ಬಹಳ ದೊಡ್ಡ ಸಾಹೇಬರಂಗೆ ಕಾಣ್ತಿದ್ರು. ನಮಸ್ಕಾರ ಸರ್ ಅಂದೆ. ನನ್ನ ಕಡೆ ನೋಡಿದ್ರೆ ಗುಡ್ ಮಾರ್ನಿಂಗ್ ಅಂದರು. ಇವತ್ತು ನನ್ನ ಇಂಟರ್ವ್ಯೂ ಅದ ಸರ್, ಕಾರ್ಡ್ ತಂದಿರೇನು ಅಂದರು. ಖುಷಿಯಿಂದ ಕೈಯಾಗಿದ್ದ ಕಾರ್ಡ್ ಅವ್ರ ಕೈ ಕೊಟ್ಟೆ. ಹಿಂದೆ ಮುಂದೆ ತಿರುವಿ ನೋಡಿ ಏನು ಕಲ್ತೀರಿ ಅಂದರು. ಬಿ ಆಗಿನಿ ಸರ್. ಯಾವ ಕ್ಲಾಸು ಅಂದರು. ಫಸ್ಟ್ ಕ್ಲಾಸ್ ಸರ್ ಅಂದೆ. ಗಂಭೀರವಾಗಿ ಹೇಳಿದರು, ಸರಿ ನೋಡ್ತೀನಿ, ಕ್ಯಾಂಡಿಡೇಟ್ಸು ಭಾಳ ಇದ್ದಾರೆ, ಸ್ಥಳ ಎರಡವ, ಹೇಗಾದರೂ ಮಾಡಿ ಸರ್ ಅಂತ ಕಾಲಿಗೆ ಬಿದ್ದೆ. ಹೇಳಿ ಹೇಳಿ, ಕಾಲಿಗೆ ಬಿದ್ದರೆ ಕೆಲಸ ಆಗೋದಿಲ್ಲ, ಆಮೇಲೆ ಮನೆಗೆ ಬಂದು ಕಾಣು, ನಾ ಇಲ್ದಿದ್ರೆ ನನ್ನ ಹೆಂಡತಿ ಹತ್ರ ಮಾತಾಡು. ಬಹುತೇಕ ಸಿಲೆಕ್ಷನ್ಗೆ ರೊಕ್ಕ ಕೇಳ್ತಾರೆ ಕಾಣಿಸ್ತದೆ ಅಂತ ನಾ ಭಾಳ ಬಡವ, ಉಪಕಾರ ಮಾಡಬೇಕು ಅಂದೆ. ಬಡವಿದ್ರೆ ನಾ ಏನು ಮಾಡಲಿ ಓ ಬಡವ. ಅಷ್ಟರಾಗ ನಾಲ್ಕು ಮಂದಿ ಯಮದೂತರಂಥ ವಾರ್ಡ್ಬಾಯ್ಗಳು ನರ್ಸ್ ಜೊತೆ ಬಂದು ಸಾಹೇಬ್ರನ್ನ ಅಮಾತ ಎತ್ತಿ ಹೊತ್ತುಕೊಂಡು ಒಳಗೊಯ್ದರು. ಈ ಗದ್ದಲ್ದಾಗ ನನ್ನ ಇಂಟರ್ವ್ಯೂ ಕಾರ್ಡು ಅವ್ರ ಕೈಯಾಗಿಂದ ಜಾರಿ ಹವಾದಾಗ ಹಾರಿ ಬಂತು. ನಾ ಜಿಗಿದು ಹಿಡ್ಕೊಂಡು ನರ್ಸ್ ಕಡೆ ನೋಡಿದೆ. ಈ ದೊಡ್ಡ ಸಾಹೇಬರು ಇಲ್ಲೇ ಅಡ್ಮಿಟ್ ಆಗ್ಯಾರ. ಸಿಲೆಕ್ಷನ್ ಮಾಡಲಿಕ್ಕೆ ನೌಕರಿ ಒಳಗಿದ್ದಾಗ ಸಿಕ್ಕಾಪಟ್ಟೆ ರೊಕ್ಕ ತಿಂದು ಡಿಸ್ಮಿಸ್ ಆಗಿ ತಲೆ ಕೆಡಿಸ್ಕೊಂಡವ್ರೆ. ನನ್ನ ಕಣ್ಣು ತಪ್ಪಿಸಿ ಓಡಿ ಹೊರಗೆ ಹೊಂಟಿದ್ರು. ಹಿಡಿದು ಒಳಗೆ ಹಾಕಿದ್ವಿ. ಕಿಸಕ್ನ ನಕ್ಕು ಬರಕ್ನೇ ಹೋದ್ಲು. ಆಕೆ ನಕ್ಕದ್ದಕ್ಕೆ ಮೂತಿ ಮೇಲೆ ಸಿಡಿದು ಉಗುಳು ಒರೆಸಿಕೊಂಡು ಕೈ ಕೈ ಹಿಚ್ಕೋತ ನಿಂತೆ. ಏನು ಮಾಡೋದು, ಕೊನೆ ಪ್ರಯತ್ನ ಅಂತ ಧೈರ್ಯ ತಗೊಂಡು ಡಾಕ್ಟರ್ ಅಂತ ಬರೆದು ಬೋರ್ಡ್ ನೋಡಿ ಒಳಗೆ ನುಗ್ಗಿದೆ. ವೈದ್ಯರು ಸಾಲಾಗಿ ನಿಂತ ಹುಚ್ಚರನ್ನ ಸಮಾಧಾನದಿಂದ ನೋಡ್ಲಿಕ್ಕೆ ಹತ್ತಿದ್ರು. ಹುಚ್ಚರಾದರೂ ಸ್ವಲ್ಪ ಗದ್ದಲ ಮಾಡಿದ ಸಾಲಾಗಿ ಶಿಸ್ತಿನಿಂದ ನಿಂತಿದ್ದನ್ನು ನೋಡಿ ಭಾಳ ಆಶ್ಚರ್ಯ ಆಯ್ತು. ವೈದ್ಯರ ಮೇಲೆ ನೋಡಿ ಪಾಳೆಯೊಳಗೆ ಬರಲಿಕ್ಕೆ ಸೊನ್ನೆ ಮಾಡಿದರು. ಕಾರ್ಡ್ ತೋರಿಸಿ ಕೈ ಮುಗಿದು ನನ್ನ ಇಂಟರ್ವ್ಯೂ ಅದ ಸರ್ ಅಂದೆ. ಓಹೋ, ಪೇಪರ್ ಓದಿಲ್ಲ ನೀವು, ಅದನ್ನು ಕ್ಯಾನ್ಸಲ್ ಮಾಡಿ ಮುಂದಿನ ತಿಂಗಳು ಕರೆದೇವಿ, ಆಗ ಬರ್ರಿ ಅಂದು ಮತ್ತೆ ರೋಗಿಗಳನ್ನು ನೋಡಲಿಕ್ಕೆ ಶುರು ಮಾಡಿದರು.
ಬಾಜು ಇದ್ದ ಕಂಪೌಂಡರ್ಗೆ ಹೌದು.

0: ಕೇಳಿದೆ, ಇವರು ಖರೇನ ಡಾಕ್ಟರ್ ಏನ್ರಿ ಅಂತ. ನಾ ಕೇಳಿದ್ದು ವೈದ್ಯರಿಗೆ ಕೇಳಿಸಿ ಸಿಟ್ಟಿಗೆದ್ದು ನಾನು ನೋಡಿ ಶಟಪ್ ಆ್ಯಂಡ್ ಗೆಟ್ ಔಟ್ ಅಂದರು. ಸಾಲಾಗಿ ನಿಂತು ಹುಚ್ಚರೆಲ್ಲ ಒಂದೇ ಸಲ ನನ್ನ ಕಡೆ ಬೊಟ್ ಮಾಡಿ ಶಟಪ್ ಆ್ಯಂಡ್ ಗೆಟ್ ಔಟ್ ಅಂತ ಒದರಿ ಬಿದ್ದು ಬಿದ್ದು ಬಿದ್ದು ನಗಲಿಕ್ಕೆ ಶುರು ಮಾಡಿದರು. ತಲೆ ಚಿಟ್ಟು ಹಿಡಿದು ಗೇಟ್ ದಾಟಿ ಹೊರಗೆ ಓಡಿ ಬಂದೆ. ಅಷ್ಟರಾಗ ರಿಕ್ಷಾದಾಗಿಂದ ನೀಟಾಗಿ ಡ್ರೆಸ್ ಮಾಡಿಕೊಂಡು ಇಬ್ಬರು ಹುಡುಗರು ಇಳಿದು ಕೇಳಿದರು, ಕ್ಲಾರ್ಕ್ ಇಂಟರ್ವ್ಯೂ ತಗೊಳ್ಳೋ ಆಫೀಸ್ ಗೊತ್ತಿರ ನಿಮಗೆ ಅಂತ. ಅವ್ರು ನೋಡಿ ನಗಿ ತಡಿಲಾರ್ದ ಹೇಳಿದೆ, ಅದನ್ನು ಕ್ಯಾನ್ಸಲ್ ಮಾಡಿ ಮುಂದಿನ ತಿಂಗಳು ಕರೆದಾರೆ. ಅವರಿಬ್ಬರು ಒಂದು ನಮೂನೆ ನನ್ನ ಮುಖ ನೋಡಿ ಬಹುತೇಕ ಇವ ಹುಚ್ಚಿರಬೇಕು, ಒಳಗೆ ಹೋಗಿ ಕೇಳೋ ನಡೀಲಿ ಅನ್ಕೋತ ಅವಸರದಲ್ಲೇ ಅವ್ರು ಒಳಗೆ ಹೋದರು. ನನ್ನ ಅಕ್ಕೋತ ಹೊರಗೆ ಬಂದೆ.
1: ಇದುವರೆಗೆ ಡಾಕ್ಟರ್ ಗೋವಿಂದ ಮಣ್ಣೂರ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ನೆರವು ಶೈಲಜಾ ರಾಜ್ಕುಮಾರ್.

ಆಕಾಶವಾಣಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ. ವಿಕಸಿತ ಭಾರತ 2047 ಪರಿಪೇಕ್ಷೆಯಲ್ಲಿ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ, ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುವವರು ಧಾರವಾಡ ಜಿಲ್ಲೆಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಂಪಾದಕೀಯ ಕಾರ್ಯನಿರ್ವಾಹಕ ಹರ್ಷವರ್ಧನ ಶೀಲ್ವಂತ್.

0: ವಿಕಸಿತ ಭಾರತ 2047 ಪರಿಪೇಕ್ಷೆಯಲ್ಲಿ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಅನ್ನೋ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋರಿದ್ದೀವಿ. ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳು ಯಾವ್ಯಾವಿದಾವೆ ಅಂತನ್ನೋದನ್ನು ಕೂಡ ನಮ್ಮ ಕೇಳುಗರಿಗೆ ನಾವು ಪರಿಚಯಿಸೋರಿದ್ದೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸಾರಥ್ಯದ ಎನ್ಡಿಎ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಕೇಂದ್ರ ಸರ್ಕಾರ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣಕ್ಕಾಗಿ ಹಲವು ಮಹತ್ವದ ಜನಪರ ಯೋಜನೆಗಳನ್ನು ವಿನ್ಯಾಸಗೊಳಿಸಿ ಅನುಷ್ಠಾನಗೊಳಿಸಲಿಕ್ಕತ್ತದ. ಕಳೆದ 12 ವರ್ಷಗಳೊಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಳಗೆ ಆರ್ಥಿಕ ಸೇರ್ಪಡೆ, ಉದ್ಯಮಶೀಲತೆ, ತಾಯಿಯ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆಯನ್ನು ಒಳಗೊಂಡಂಥ ವಿನೂತನ ಯೋಜನೆಗಳನ್ನು ರೂಪಿಸಿದೆ. ಈ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸ್ಯಾರ. ಅವರು ನಮ್ಮ ಧಾರವಾಡ ಜಿಲ್ಲೆಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲ್ಝರಿ ಅವರು. ಮೇಡಮ್, ನಿಮಗೆ ಸ್ವಾಗತ.
1: ನಮಸ್ತೆ ಸರ್.
0: ಮೇಡಮ್, ಈಗ ತಮ್ಮ ಅಭಿಪ್ರಾಯದೊಳಗೆ ಮಹಿಳಾ ಸಬಲೀಕರಣ ಅಂದ್ರೆ ಏನು?
1: ವಿಕಸಿತ ಭಾರತ 2047 ಈ ಸಂಕಲ್ಪವನ್ನ ಮುಂದಿಟ್ಕೊಂಡು ನಾವು ಮಹಿಳಾ ಸಬಲೀಕರಣ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ನೋಡೋದಾದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ಸ್ವಾತಂತ್ರ್ಯದ ಶತಮಾನೋತ್ಸವ ವರ್ಷ 2047 ಅದನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ಹೊಂದಿದ್ದು, ಅದರಲ್ಲಿ 4 ಪ್ರಧಾನ ಸ್ತಂಭಗಳನ್ನು ಅವರು ನಮಗೆ ಪರಿಚಯಿಸಿದ್ದಾರೆ.

0: ಒಂದು ಯುವಶಕ್ತಿ, ಇನ್ನೊಂದು ನಾರಿಶಕ್ತಿ, ಮತ್ತೊಂದು ಗರೀಬ್ ಅಂದರೆ ಬಡವರ ಉದ್ಧಾರ, ಇನ್ನೊಂದು ಅನ್ನದಾತ. ಈ ನಾಲ್ಕು ಅಂಶಗಳ ಉದ್ಧಾರವೇ ರಾಷ್ಟ್ರದ ಉದ್ಧಾರ ಅನ್ನುವಂಥ ಒಂದು ಕಲ್ಪನೆಯನ್ನಿಟ್ಕೊಂಡು ವಿಕಸಿತ ಭಾರತ್ 2047 ನಮಗಾಗಿ ಅವರು ನೀಡಿದ್ದಾರೆ. ಅದರಲ್ಲಿ ಮೊದಲಿದ್ದು ಮಹಿಳಾ ಸಬಲೀಕರಣ ಅಂತ. ನಾನು ತಮಗೆ ಹೇಳಬೇಕಂದ್ರೆ ಮಹಿಳಾ ಸಬಲೀಕರಣ ಅಂದರೆ ಇದನ್ನ 360 degree ಆ್ಯಂಗಲಲ್ಲಿ ನಾವು ಯೋಚನೆ ಮಾಡ್ತೇವೆ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಬಲೀಕರಣ, ಮತ್ತೊಂದು ಆರ್ಥಿಕ ಸಬಲೀಕರಣ, ರಾಜಕೀಯ ಸಬಲೀಕರಣ, ಸಾಮಾಜಿಕ ಮತ್ತು ಆರೋಗ್ಯ ಭದ್ರತೆ. ಈ ನಾಲ್ಕು ಅಂಶಗಳಲ್ಲಿ ಸಬಲೀಕರಣ ಆದರೆ, ಮಹಿಳೆಯರು ಸಶಕ್ತ ಆದರೆ ಅಲ್ಲಿ ಅವರನ್ನ ನಾವು ನಮ್ಮ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಸಹ ಸೃಷ್ಟಿಕರ್ತರು ಅಂತ ಹೇಳ್ಬೋದು ಅನ್ನುವಂಥ ಕಲ್ಪನೆಯಲ್ಲಿ ನಾನು ಮಹಿಳಾ ಸಬಲೀಕರಣದ ಕಲ್ಪನೆಯನ್ನು ತಂದುಕೊಡ್ತಾ ಇದ್ದೇನೆ ಸರ್.
1: ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇಲ್ಲಿ ತನಕ ಜಾರಿಗೊಳಿಸಿದಂಥ ಮಹತ್ವದ ಯೋಜನೆಗಳು ಯಾವಿದಾವೆ? ಮಹಿಳಾ ಸಶಕ್ತೀಕರಣ ಅಥವಾ ಸಬಲೀಕರಣದ ಹಿನ್ನೆಲೆಯೊಳಗೆ ಮೇಡಮ್ ನೀವು ನಮಗೆ ಮಾಹಿತಿ ಕೊಡೋದಾದರೆ.
0: ಖಂಡಿತವಾಗೂ ಸರ್. ಮಹಿಳಾ ಸಬಲೀಕರಣ ಅಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಮಹಿಳೆಯರದು ಶಿಕ್ಷಣದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ಅವರಿಗೆ ಚೆನ್ನಾಗಿ ಶಿಕ್ಷಣ ಕೊಟ್ಬಿಟ್ರೆ ಆಯಿತು, ಅವರು ಸಬಲೀಕರಣ ಆದರು ಅಂತ. ಬಟ್ ಇದು ಹಾಗಲ್ಲ. ಮಹಿಳೆಯರ ಒಟ್ಟಾರೆ ಒಂದು ಸಬಲೀಕರಣ ಅಂದರೆ ಮೊದಲ ಆದ್ಯತೆ ಶಿಕ್ಷಣ, ನಂತರ ಆದ್ಯತೆ ಅವರ ಸ್ವಾವಲಂಬನೆ ಅಂದರೆ ಸ್ವ ಉದ್ಯೋಗ ಮತ್ತು ಉದ್ಯಮಶೀಲತೆಯ ಗುಣವನ್ನು ಹೊಂದಿರಬೇಕು. ಜೊತೆಗೆ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು, ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅಂತ. ಈ ನಾಲ್ಕು ಅಂಶಗಳಿಗೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ನಾನು ಮೊದಲಿದ್ದು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಾಗ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥ ಒಂದು ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ, ಮಿಷನ್ ಶಕ್ತಿ ಅಂದರೆ ಮಹಿಳೆಯರ ಸುರಕ್ಷತೆ ಮತ್ತು ರಕ್ಷಣೆಯ ಸಬಲೀಕರಣ ಯೋಜನೆ, ಲಖ್ಪತಿ ದೀದಿ ಸ್ಕೀಮ್ ಅಂದರೆ ಸ್ವಸಹಾಯ ಸಂಘಗಳಿದ್ದಾವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ, ಮಹಿಳಾ ಸ್ವಸಹಾಯ ಸಂಘಗಳ ಬಲವರ್ಧನೆ, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ, ಪಿಎಂ ವಿಕಾಸ್, ವಿಶ್ವಕರ್ಮ ಯೋಜನೆ, ಹೀಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋದು ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಅಂತ ಯೋಜನೆಗಳನ್ನ ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ.
1: ಮೇಡಮ್, ಈಗ ನಾವು ಯೋಚನೆ ಮಾಡೋದಾದ್ರೆ ಈ ಮಹಿಳಾ ಉದ್ಯಮಶೀಲತಾ ವೇದಿಕೆಗಳಿರಬಹುದು ಅಥವಾ ಈ ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಯಾದಂಥ ಬೇಟಿ ಬಚಾವೋ ಬೇಟಿ ಪಢಾವೋ, ಲಿಂಗ ಪಕ್ಷಪಾತ, ಲಿಂಗ ಆಯ್ಕೆಯನ್ನು ತಡೆಗಟ್ಟುವಂಥ ಮತ್ತು ಈ ಹೆಣ್ಣು ಮಗುವಿನ ಶಿಕ್ಷಣ, ಬದುಕು ಮತ್ತು ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವಂಥ ಗುರಿ ಹೊಂದಿದಂಥ ಪ್ರಮುಖ ಯೋಜನೆಗಳು ಯಾವ್ಯಾವಿದಾವೆ ಅಂತ ನೀವು ನಮಗೆ ಮಾಹಿತಿ ಕೊಡಬಹುದಾ?
0: ಮೊಟ್ಟ ಮೊದಲೇದಾಗಿ 2015 ಈ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥ ಯೋಜನೆ ಬಹಳಷ್ಟು ಪರಿಣಾಮಕಾರಿಯಾಗಿ ಈ ದೇಶದಲ್ಲಿ ಜಾರಿಯಾಯಿತು. ಅದು ಒಂಥರದ ಏನು ಅಂದರೆ ಭಾವನಾತ್ಮಕ ಸಂಬಂಧವನ್ನು ಹೊಂದುವಂಥ ಯೋಜನೆ ಆಗಿತ್ತು. ಮಗಳು ಅಂತಂದರೆ ಅದು ನಮ್ಮ ಮನೆ ಮಗಳಷ್ಟೇ ಅಲ್ಲ, ಈ ದೇಶದ ಒಂದು ಭದ್ರತೆಗೆ ಮತ್ತು ಸುರಕ್ಷತೆಗೆ ಹಾಗೂ ಆರ್ಥಿಕವಾಗಿ ಮುನ್ನಡೆಯೋದಕ್ಕೆ ಅವಳ ಒಂದು ಹಸ್ತ ಇದ್ದೇ ಇದೆ ಅನ್ನುವಂಥದ್ದನ್ನು ಗಮನಿಸಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಇದಕ್ಕೆ ಪೂರಕವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ವಿಶೇಷವಾಗಿ ಮತ್ತೆ ಹೊಸದಾಗಿ ಪರಿಚಯ ಮಾಡಿಕೊಡಲಾಯಿತು. ಇದರಲ್ಲಿ 10 ಒಳಗಿನ ಹೆಣ್ಣು ಮಗುವಿಗೆ ಭದ್ರತೆಯನ್ನು ಒದಗಿಸೋದಕ್ಕಾಗಿ, ಉಳಿತಾಯವನ್ನು ಮತ್ತೆ ಪಾಲಕರು ಅದನ್ನು ಮುಂದುವರೆಸೋದಕ್ಕಾಗಿ ಈ ಒಂದು ಯೋಜನೆಯನ್ನು ಕೊಡಲಾಯಿತು. ಅಂದರೆ ಒಬ್ಬ ವಿವಾಹಿತ ವಯಸ್ಕ ಮಹಿಳೆಯಾಗುವವರೆಗೂ ಆ ಒಂದು ಹೆಣ್ಣು ಮಗು ಅಂದರೆ 21 ಆ ಮಗುವಿಗೆ 25 ಮ್ಯಾಕ್ಸಿಮಮ್ 150,000 ಆ ಮಗುವಿನ ಮೇಲೆ ಅಂದರೆ ಸಣ್ಣ ಉಳಿತಾಯವನ್ನು ಪ್ರತಿ ತಿಂಗಳು ಒಂದು ಬಂಡವಾಳವಾಗಿ ಇನ್ವೆಸ್ಟ್ ಆಗಿ ಅದನ್ನು ಮಾಡಲಿಕ್ಕೆ ಸರ್ಕಾರ ಪೋಷಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿದೆ.
1: ಇದರಲ್ಲಿ ಆಕರ್ಷಕ ಬಡ್ಡಿದರ ಇರಬಹುದು ಅಥವಾ ಈ ಆದಾಯ ತೆರಿಗೆಯ ಪ್ರಯೋಜನಗಳನ್ನು ಕೊಡಬಲ್ಲಂಥ ಒಂದು ಸಣ್ಣ ಉಳಿತಾಯ ಯೋಜನೆ ಇದಾಗಿತ್ತು ಅಂತ ತಾವು ಹೇಳ್ತೀರಿ?
0: ಹೌದು ಸರ್, ಖಂಡಿತವಾಗೂ. ಯಾಕೆಂದ್ರೆ ಯಾವುದೇ ಒಂದು ಹೂಡಿಕೆಯನ್ನ ಒಬ್ಬ ಪಾಲಕರಾಗ್ಲಿ ಅಥವಾ ಈ ದೇಶದ ನಾಗರಿಕ ಆಗ್ಲಿ ಹೂಡಿಕೆ ಮಾಡಿದಾಗ ಅದಕ್ಕೆ ಲಾಭವನ್ನ ನಾವು ಖಂಡಿತವಾಗಿ ಬೇಕು ಅನ್ನುವಂಥ ಮನಸ್ಥಿತಿ ನಮ್ಗಿದ್ದೇ ಇರ್ತದೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 10 ಒಳಗಿನ ಹೆಣ್ಣು ಮಗುವಿಗೆ ಏನು ಒಂದು ಖಾತೆಯನ್ನು ತೆರೆದು ಕನಿಷ್ಠ 250 to 1.5 lakh ಜಮಾ ಮಾಡ್ತಾರೆ. ಅಲ್ಲಿ ಆಕರ್ಷಕ ಬಡ್ಡಿ ದರ ಇದೆ ಮತ್ತು ತೆರಿಗೆ ಆದಾಯ ವಿನಾಯಿತಿಯು ಕೂಡ ಕಾಯ್ದೆ 80C ಅಡಿಯಲ್ಲಿ ಕೂಡ ಇದಕ್ಕೆ ಸೌಲಭ್ಯ ಇದೆ. ಮತ್ತೆ 18 ಅದನ್ನ ತೆಗೆದುಕೊಂಡು ಶಿಕ್ಷಣಕ್ಕೆ ಬಳಸ್ಕೊಳ್ಬೇಕಾದಂತ ಒಂದು ಅವಕಾಶನೂ ಕೂಡ ಇದೆ.
1: ಮೇಡಮ್ ರೇಣುಕಾ ಅವರೇ, ನೀವೀಗ ನಮಗೆ ಮಹಿಳಾ ಉದ್ಯಮಶೀಲತಾ ವೇದಿಕೆ, ವಿಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್, ಈ ವೇದಿಕೆ ಮೂಲಕ ಮಹಿಳೆಯರಿಗೆ ಏನೇನು ಮಾರ್ಗದರ್ಶನ ಮತ್ತು ಈ ನೆಟ್ವರ್ಕಿಂಗ್ ಮೂಲಕ ಮಹಿಳೆಯರು ತಮ್ಮ ವ್ಯವಹಾರಗಳನ್ನು ವಿಸ್ತರಿಸಲಿಕ್ಕೆ ಒಂದು ಯೋಗ್ಯ ಪರಿಸರ ವ್ಯವಸ್ಥೆಯನ್ನು ಒದಗಿಸುವಂಥ

0: ನೀತಿ ಆಯೋಗದ ಉಪಕ್ರಮದ ಬಗ್ಗೆ ತಾವೇನ್ ಮಾಹಿತಿನ ಕೊಡಬಹುದು ನಮಗೆ?
1: ಸಾಮಾನ್ಯವಾಗಿ ಉದ್ಯಮಶೀಲತೆ ಅಂದ ತಕ್ಷಣವೇ ಯಾವುದಾದ್ರೂ ಒಂದು ಉದ್ಯೋಗವನ್ನ ಅರಿಸಿ ಹೋಗೋದು ಅಥವಾ ಯಾರೋ ಒಂದು ನಿರ್ಮಾಣ ಮಾಡಿದಂತಹ ಉದ್ಯೋಗದಲ್ಲಿ ಭಾಗವಹಿಸಿ ನನಗೆ ಬೇಕಾದಂತಹ ಸಂಬಳವನ್ನ ಪಡೆದುಕೊಳ್ಳೋದು ಅನ್ನುವಂಥದ್ದು ಒಂದು ಮಾಮೂಲು ಜನಸಾಮಾನ್ಯರ ಪರಿಕಲ್ಪನೆ ಇರ್ತದೆ. ಈ ಉದ್ಯಮಶೀಲತೆ ಅನ್ನೋದೇನಿದೆಯಲ್ಲ, ಸ್ವತಃ ಮಹಿಳೆ ತಾನೇ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿ ಅದಕ್ಕೆ ಹಲವಾರು ಜನರಿಗೆ ಆ ಉದ್ಯೋಗವನ್ನ ಕೊಡುವಂಥ ಆ ಒಂದು ತಾನೇ ಒಡೆತನವನ್ನ ಸ್ಥಾಪನೆ ಮಾಡಿಕೊಳ್ಳುವಂಥ ಕಲ್ಪನೆಯಲ್ಲಿ ನಾವು ಉದ್ಯೋಗಶೀಲತೆಯನ್ನ ಕೊಡಬಹುದು. ನಮ್ಮ ಕೇಂದ್ರ ಸರ್ಕಾರ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂಥದ್ದನ್ನ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಅನ್ನುವಂಥ ಎರಡು ಪ್ರಧಾನವಾದಂಥ ಉದ್ಯಮಶೀಲತೆಯನ್ನ ಪ್ರಚೋದಿಸುವಂಥ ಪ್ರೋತ್ಸಾಹಿಸುವಂಥ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಅಂತಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಒಂದು ಸೃಜನಶೀಲರಾಗಿರ್ತಾರೆ, ಅವರಲ್ಲಿರುವಂತಹ ಸೃಜನಶೀಲತೆಯನ್ನ ಬೆಳೆಸೋದಕ್ಕೆ, ಅವರಲ್ಲಿರುವಂತಹ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವಾಗ ಅವರಿಗೆ ಆದಾಯದ ಮಿತಿ ಗೊತ್ತಿರ್ತದೆ ಹಾಗೂ ಆದಾಯದ ಗಳಿಕೆ ಬಗ್ಗೆ ಅವರಿಗೆ ಒಂದು ಜ್ಞಾನ ಇರ್ತದೆ. ಅದೆಲ್ಲವನ್ನ ಒಟ್ಟಾರೆಯಾಗಿ ಗಮನಿಸಿಕೊಂಡು ಈ ಒಂದು ಸ್ಟಾರ್ಟ್ಅಪ್ ಅನ್ನುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಅವರಿಗಾಗಿ ಪರಿಚಯ ಮಾಡಿದೆ. ಇದರಲ್ಲಿ ಮಹಿಳೆಯರಿಗೆ ಸುಮಾರು 10 ಲಕ್ಷದವರೆಗೂ ಕೂಡ ನಾವು ಅನುದಾನವನ್ನು ಅವರಿಗೆ ಸ್ವ ಉದ್ಯೋಗ ಮಾಡಲಿಕ್ಕೆ ಅಂದರೆ ಸ್ವಾವಲಂಬಿ ಜೀವನವನ್ನು ಸಾಧಿಸಲಿಕ್ಕೆ ಹಾಗೂ ಸ್ವ ಉದ್ಯೋಗದಾತರಾಗಲಿಕ್ಕೆ ಮತ್ತು ಇನ್ನೊಬ್ಬರಿಗೆ ಹಲವಾರು ತಮ್ಮ ಸಹೋದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಇದು ಒಂದು ಉತ್ತಮವಾದಂಥ ಯೋಜನೆಯಾಗಿದೆ ಅಂತ ನಾವು ಹೇಳ್ಬೋದು ಸರ್.
0: ಮೇಡಮ್, ಈಗ ಕೌಶಲ್ಯವನ್ನು ಪಡ್ಕೊಂಡು ತನ್ನ ಮೂಲಕ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಶುರು ಮಾಡೋದು, ಮಹಿಳೆ ಶಿಕ್ಷಣವಂತಳಾಗಿದ್ದರೂ ಕೂಡ ಆಕೆಗೆ ಹಣಕಾಸಿನ ಸಹಕಾರ ಸಹಾಯ ಮತ್ತು ತನ್ಮೂಲಕ ತನ್ನದೇ ಆದಂಥ ಒಂದು ಉದ್ಯೋಗವನ್ನು ಕಂಡುಕೊಳ್ಳೋ ನಿಟ್ಟಿನೊಳಗೆ ಏನೇನು ಸಹಾಯ ಸಹಕಾರ ನಮಗೆ ಈ ಯೋಜನೆಗಳಿಂದ ಸಿಗಬಹುದು ಅಂತ?
1: ಕೇವಲ ನನ್ನಲ್ಲಿ ಒಂದು ಕೌಶಲ್ಯ ಇದೆ ಅಥವಾ ನಾನು ಏನೋ ಒಂದು ಉದ್ಯೋಗ ಮಾಡಬೇಕು ಆದರೆ ನನ್ನಲ್ಲಿ ಬಂಡವಾಳ ಇಲ್ಲ ಅಂದರೆ ಆ ಉದ್ಯೋಗವನ್ನು ಮುಂದುವರಿಸಲಿಕ್ಕೆ ಖಂಡಿತವಾಗೂ ಆಗೋದಿಲ್ಲ. ಈ ಉದ್ದೇಶದಿಂದ ಕೆಲವೊಂದು ಸಾರಿ ನಾವು ಬ್ಯಾಂಕಲ್ಲಿ ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ನಮಗೆ ಬೇಕಾದಂಥ ಠೇವಣಿಗಳನ್ನು ಭದ್ರತೆಗಳನ್ನು ಇಡಬೇಕಾಗ್ತದೆ. ಈಗ ನಮಗೆ ಬಡತನ ರೇಖೆಗಿಂತ ಕೆಳಗಿರುವಂಥ ಹೆಣ್ಣು ಮಕ್ಕಳಿಗಿರಬಹುದು, ಆ ಒಂದು ಠೇವಣಿಗಳನ್ನು ಭದ್ರಾ ಠೇವಣಿಗಳನ್ನು ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಕನಿಷ್ಠ ಆಧಾರಗಳನ್ನು ಮಾತ್ರ ಗುರುತಿಸಿ ನಮ್ಮ ಕೇಂದ್ರ ಸರ್ಕಾರ ಅವರಿಗಾಗಿ ಸ್ಟ್ಯಾಂಡಪ್ ಅಂತ ನಾನು ಹೇಳಿದೆ, ಅದು ಕೂಡ ಒಂದು ಯೋಜನೆಯಲ್ಲಿ ಕನಿಷ್ಠ ಒಂದು ಅವರ ಆಧಾರಗಳನ್ನು ಗಮನಿಸಿ ಒಂದು ಬ್ಯಾಂಕ್ ಸಾಲವನ್ನು ಕೊಡುವಂಥದ್ದು ಇಲ್ಲಾಗ್ತದೆ.
0: ಕೊಲ್ಯಾಟ್ರಲ್ ಸೆಕ್ಯೂರಿಟೀಸ್ ಅನ್ರಿ ಅಥವಾ ಸೆಕ್ಯೂರಿಟೀಸ್ ಅನ್ರಿ ಇದು ಯಾವುದನ್ನು ಅವರು ಭರಿಸಬೇಕಾಗಿಲ್ಲ?
1: ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದರ ಉದ್ದೇಶನೇ ಅದೇ, ನಮ್ಮ ಕಡೆಗೆ ಠೇವಣಿಗಳು ಭದ್ರತೆಗಳಿದ್ರೆ ನಾನು ಬೇಕಾದಷ್ಟು ಬ್ಯಾಂಕ್ ಸಾಲವನ್ನೇ ತೆಗೆದುಕೊಳ್ಳಬಹುದು. ಏನಾಗ್ತದೆ ಅಂದರೆ ಒಬ್ಬ ಉದ್ಯೋಗದಾತ ಅತಿ ಹೆಚ್ಚು ಶ್ರೀಮಂತನಾಗ್ತಾ ಹೋಗ್ತಾನೆ ಹೊರತು ಯಾರು ನಿಜವಾಗಿಯೂ ಉದ್ಯೋಗವನ್ನು ಮಾಡಿ ಈ ದೇಶದ ಆರ್ಥಿಕತೆಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ದವರಿಗೆ ಕನಿಷ್ಠ ಕಾಗದ ಪತ್ರಗಳನ್ನು ಕೇಳಿಬಿಟ್ಟು ಬ್ಯಾಂಕ್ ಸಾಲವನ್ನು ಕೊಡುವಂಥದ್ದು. ಹೀಗಾಗಿ ಅವರ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ನಾವು ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ.
0: ಮೇಡಮ್, ಇಲ್ಲಿ ಸಣ್ಣ ಸಾಲಗಳ ಹರಿಕಾರ ಅಂತ ನಾವೇನು ಕರಿತೀವಿ, ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಅವರು ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿನ ಪಡ್ಕೊಂಡವರು, ಅವ್ರು ಹೇಳೋ ಪ್ರಕಾರ ನಾವು ಕೊಡೋ ಸಾಲದ ಮೇಲೆ ಮತ್ತವ್ರು ಹಿಂತಿರುಗಿಸಬಹುದಾದಂಥ ಅವರ ಆರ್ಥಿಕ ಸಶಕ್ತೀಕರಣದ ಬಗ್ಗೆ ಮತ್ತು ಅವರು ಕಟ್ಟಬಹುದಾದಂಥ ಬಡ್ಡಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಾವು ಕೊಟ್ಟಿರುವಂಥ ಬಂಡವಾಳವನ್ನು ಅವ್ರು ಹೇಗೆ ದುಡಿಸಬಲ್ಲರು ಮತ್ತು ದುಡಿಸೋ ಮೂಲಕ ಹೇಗೆ ಲಾಭಾರ್ಥಿಗಳಾಗಬಲ್ಲರು ಮತ್ತು ನಮ್ಮ ಸಾಲವನ್ನು ಸಕಾಲಿಕವಾಗಿ ಅವರು ಬಡ್ಡಿ ಸಮೇತ ಹೇಗೆ ಹಿಂತಿರುಗಿಸಬಲ್ಲರು ಅನ್ನೋದ್ರ ಕಡೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾರೆ. ಮಹಿಳೆಯರಿಗೆ ಬಹುಶಃ ಈ ಎಕನಾಮಿಕ್ ಮ್ಯಾನೇಜ್ಮೆಂಟ್, ಆರ್ಥಿಕ ವ್ಯವಹಾರಗಳನ್ನು ನಿಭಾಯಿಸೋ ಶಕ್ತಿ ಕೌಟುಂಬಿಕ ಹಿನ್ನೆಲೆಯಿಂದನೇ ಬಂದಿರೋದ್ರಿಂದ ಅವ್ರಿಗೆ ತೊಂದರೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ನಾನು.
1: ಖಂಡಿತವಾಗೂ ಸರ್, ತಮ್ಮ ಮಾತನ್ನು ನಾನು ಒಪ್ಕೊಳ್ತೇನೆ. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಜನಸಾಮಾನ್ಯರಲ್ಲಿ ಕೂಡ ಒಂದು ಆಡು ನುಡಿ ಇದೆ, ಏನು ಅಂದರೆ ಮಹಿಳೆಗೆ ನಾವು ಹೋಮ್ ಮಿನಿಸ್ಟರ್ ಅಂತಾನೇ ಕರೆಯೋದು. ಹಾಗೆ ಕುಟುಂಬದಲ್ಲೂ ಕೂಡ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ತನ್ನ ಕುಟುಂಬದ ಆದಾಯ ಮತ್ತು ಗಳಿಕೆ ಬಗ್ಗೆ ಪರಿಪೂರ್ಣವಾದಂಥ ಜ್ಞಾನ ಆ ಹೆಣ್ಮಗಳಿಗಿರ್ತದೆ. ಹಾಗಾದಾಗ ಅವರು ಒಂದು ಉದ್ಯೋಗ ಮಾಡಲಿಕ್ಕೆ ಬಯಸಿ ಬ್ಯಾಂಕಿನಿಂದ ಒಂದು ಸಾಲವನ್ನು ತೆಗೆದುಕೊಂಡಾಗ ಆ ಸಾಲವನ್ನು ಎಷ್ಟು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಪರಿಪೂರ್ಣವಾಗಿ ಅವರು ತೊಡಗಿಸ್ಕೊಳ್ತಾರೆ. ಜೊತೆಗೆ ಅದರಿಂದ ಎಷ್ಟು ಹೆಚ್ಚು ಹೆಚ್ಚು ಲಾಭವನ್ನು ಪಡಿಬಹುದು ಅನ್ನುವಂಥ ಒಂದು ಮುಂದಾಲೋಚನೆ ಅವ್ರಿಗಿರೋದ್ರಿಂದ ಅದರಿಂದ ಹೆಚ್ಚು ಲಾಭನೂ ಕೂಡ ಅವರು ಪಡಿತಾರೆ. ಹೀಗಾಗಿ ಕೊಟ್ಟಂಥ ಸಾಲಕ್ಕೆ ಯಾವುದೋ ಮೋಸವಿಲ್ಲದೆ ಅವರು ಪ್ರಾಮಾಣಿಕವಾಗಿ ತಮ್ಮ ಲಾಭವನ್ನು ಪಡೆದುಕೊಂಡು ಮತ್ತು ಹೆಚ್ಚಿನ ಆದಾಯವನ್ನು ಇತರೆ ಉದ್ಯೋಗಗಳಿಗೆ ವಿನಿಯೋಗ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಮಹಿಳೆಯರು ಹೊಂದಿದ್ದಾರೆ. ತಾವು ನೋಡ್ತಾ ಇರಬಹುದು ಇವತ್ತಿನ ಈ ಸ್ವಸಹಾಯ ಸಂಘಗಳು ಎಷ್ಟರ ಮಟ್ಟಿಗೆ ದೇಶದಲ್ಲಿ ಬಲಾಢ್ಯವಾಗಿದ್ದಾವೆ ಅಂತ. ನಿಜವಾಗಿಯೂ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸ್ತ್ರೀಯರ ಸ್ವಸಹಾಯ ಸಂಘಗಳು ಬಹಳಷ್ಟು ಕೊಡುಗೆಯನ್ನು ಇವತ್ತು ಕೊಡ್ತಾ ಇದ್ದಾವೆ.
0: ಮೇಡಮ್, ಈಗ ನಮ್ಮ ಧಾರವಾಡ ಜಿಲ್ಲಾ

0: ಪಂಚಾಯಿತಿ ವತಿಯಿಂದ ಆಯೋಜಿಸಿದಂಥ ಈ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳು ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳನ್ನು ವಾರಂತ್ವಾರ ಸಪ್ತಾಹ ಪೂರ್ತಿ ಒಂದು ಕಡೆ ಇಟ್ಟು ಅದನ್ನು ಮಾರಾಟ ಮಾಡಿಸ್ಲಿಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಸುಮಾರು 17 ಲಕ್ಷ ರೂಪಾಯಿಗಳವರೆಗೆ ಅಲ್ಲಿ ವ್ಯಾಪಾರ ಮತ್ತು ವಹಿವಾಟು ಆಯಿತು ಅಂತ ಕೇಳ್ಪಟ್ಟೆ. ಸೊ ಈ ಥರ ವೇದಿಕೆಗಳನ್ನು ಕೂಡ ಆ ಥರ ನಮ್ಮ ಸೋಷಿಯಲ್ ಮೀಡಿಯಾದ ಆನ್ಲೈನ್ ವೇದಿಕೆಗಳಿದ್ದಾವೆ, ಇಲ್ಲೂ ಕೂಡ ಅವರು ತಮ್ಮ ಪ್ರಾಡಕ್ಟ್ಗಳನ್ನು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಂಡ್ರೆ ಅತಿ ಹೆಚ್ಚು ಗ್ರಾಹಕರನ್ನು ಅತ್ಯಂತ ಕಡಿಮೆ ಸಮಯದೊಳಗೆ ಈ ಮಿಡ್ಲ್ಮನ್ ಮತ್ತು ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಲ್ಲಾರ್ದೇ ಆ ಲಾಭಾಂಶವನ್ನು ಕೂಡ ತಮಗಾಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯದ ಅಂತ ನನಗನ್ನಿಸ್ತದೆ.
1: ನಮ್ಮ ಧಾರವಾಡ ಜಿಲ್ಲೆಯ ಒಂದು ಉದಾಹರಣೆಯನ್ನು ತಾವು ತೆಗೆದುಕೊಂಡ್ರಿ, ನಿಜವಾಗಿಯೂ ಕೂಡ ಇವತ್ತು ಆ ಸ್ವಸಹಾಯ ಸಂಘಗಳು ಧಾರವಾಡ ಜಿಲ್ಲೆಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಮಾರುಕಟ್ಟೆಯನ್ನು ಇವತ್ತು ಹೊಂದಿದ್ದಾವೆ. ಜಿಲ್ಲೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಅಂದರೆ ವಿಶ್ವಕ್ಕೆ ಕೂಡ ಮಾರುಕಟ್ಟೆಗೆ ಬಲಿಷ್ಠವಾದಂಥ ವಸ್ತುಗಳನ್ನು ಅವರು ಒದಗಿಸ್ತಾ ಇದ್ದಾರೆ. ಅವರು ತಯಾರು ಮಾಡಿದಂಥ ಈ ಕುಶಲಕರ್ಮಿ ವಸ್ತುಗಳಿರ್ಬೋದು, ವಿಭಿನ್ನವಾಗಿ ಆಕರ್ಷಕಗೊಳ್ಳುವಂಥ ಇವತ್ತಿಂದ ಯಾವುದು ಅಂದರೆ ವಸ್ತ್ರ ವಿನ್ಯಾಸ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಅತಿ ಆಕರ್ಷಣೆ ಆಗುವಂಥ ವಿವಿಧ ರೀತಿಯ ವಸ್ತ್ರ ವಿನ್ಯಾಸವನ್ನು ಡಿಸೈನ್ ಫ್ಯಾಷನರ್ ಡಿಸೈನರ್ ಆಗಿಯೂ ಕೂಡ ಅವರು ಇವತ್ತು ಸ್ವಸಹಾಯ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ. ಸ್ವಸಹಾಯ ಸಂಘಗಳ ಪ್ರಾಡಕ್ಟು ವಿದೇಶಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ತನ್ನದೇ ಆದಂಥ ಬೇಡಿಕೆಯನ್ನು ತೆಗೆದುಕೊಂಡಿದೆ. ಇವತ್ತಿನ ಒಂದು ಈ ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ಅವರು ಈಗ ನಾವು ಹೇಳ್ತೀವಲ್ಲ ರೀಲ್ಸ್, ನಮ್ಮ ಕಡೆಗೆ ಬಹಳಷ್ಟು ಈಗ ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಈ ರೀಲ್ಸ್ ಮೂಲಕನೂ ಕೂಡ ಎಷ್ಟೋ ಸ್ವಸಹಾಯ ಸಂಘಗಳು ರಿಯಲ್ ಉತ್ಪಾದನೆಗಳನ್ನು ಆ ರೀಲ್ಸ್ ಮೂಲಕ ತೆಗೆದುಕೊಂಡು ಹೋಗಿ ಲಾಭಾಂಶ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾವೆ. ಅದು ಒಂದು ಆಶಾದಾಯಕ ಬೆಳವಣಿಗೆ ಅಂತ ನಾನು ಹೇಳ್ತೇನೆ ಸರ್.
0: ಈ ಸುರಕ್ಷತೆ ಮತ್ತು ಕಾನೂನು ರಕ್ಷಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಈ ಒನ್ ಸ್ಟಾಪ್ ಸಖಿ ಸೆಂಟರ್ ಅಥವಾ ಈಗ ಶಿ ಬಾಕ್ಸ್ಗಳನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಕೋದನ್ನು ಕಡ್ಡಾಯ ಮಾಡಿದ್ದಾರೆ. ಆ ಥರ ಮನೆಯನ್ನು ನಿಭಾಯಿಸಿ ಜೊತೆಗೆ ಕರ್ತವ್ಯವನ್ನು ಆರ್ಥಿಕವಾಗಿ ತನ್ನ ಕುಟುಂಬಕ್ಕೆ ತಾನು ಬೆನ್ನೆಲುಬಾಗಬೇಕು ಅನ್ನೋ ಕಾರಣಕ್ಕೆ ದುಡಿಯುವಂಥ ಮಹಿಳೆಯರಿಗೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಪಾರ್ಟಿಂದ ಏನೆಲ್ಲ ಯೋಜನೆಗಳಿದ್ದಾವೆ ಅನ್ನೋದನ್ನು ತಾವು ನಮಗೆ ಮಾಹಿತಿ ಮಾಡಿಕೊಡಬೇಕು.
1: ತಾವು ಹೇಳಿದ ಹಾಗೆ ಈ ಒನ್ ಸ್ಟಾಪ್ ಸೆಂಟರ್ ಯೋಜನೆ ಇದೆಯಲ್ಲ, ಅದರ ಹೆಸರೇ ಸೂಚಿಸುವ ಹಾಗೆ ಒನ್ ಸ್ಟಾಪ್ ಅಂತ. ಅಂದರೆ ಒಬ್ಬ ಮಹಿಳೆ ಅದು ಯಾವುದೇ ತರನಾದಂಥ ನೋವುಗಳಿರಲಿ, ಯಾವುದೇ ತರನಾದಂಥ ಅಸುರಕ್ಷತಾ ಭಾವವಿರಲಿ, ಅಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂಥ ಅದು ಸೆಂಟರ್ ಆಗಿದೆ. ಅದಕ್ಕೆ ಬಹಳ ಆತ್ಮೀಯತೆಯಿಂದ ಸಖಿ ಸೆಂಟರ್ ಅಂತ ಕೂಡ ನಾವು ಕರಿತೇವೆ. ಅಲ್ಲಿ ಈ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕರ್ತವ್ಯದ ಸ್ಥಳದಲ್ಲಿ ಅವರಿಗೆ ದೈಹಿಕ ಅಥವಾ ಲೈಂಗಿಕ ಏನಾದರೂ ಕಿರುಕುಳ ಆಗಿರ್ಬೋದು, ಮಾನಸಿಕ ಹಿಂಸೆಯಿಂದ ಬಳಲುತ್ತಿರುವಂಥ ಮಹಿಳೆಯರಾಗಿರ್ಬೋದು, ಅಥವಾ ಅವರಿಗೆ ಏನೋ ಒಂದು ತುಮ್ಮುಲತೆ ಇದೆ, ಮಾನಸಿಕವಾಗಿ ಅವರಿಗೆ ಒಂದಿಷ್ಟು ಸಹಾಯ ಸಹಕಾರ ಮಾರ್ಗದರ್ಶನ ಬೇಕಾಗ್ತದೆ, ಆಪ್ತ ಸಮಾಲೋಚನೆ ಬೇಕಾಗ್ತದೆ ಅನ್ನುವಂಥದ್ದೇನಾದರೂ ಆ ಮಹಿಳೆಯರಿಗೆ ಬೇಕು ಅಂತ ಅನಿಸಿದರೆ ಅದೆಲ್ಲವನ್ನ ಒನ್ ಸ್ಟಾಪಲ್ಲಿ ಕೊಡಲಿಕ್ಕೆ ಸರ್ಕಾರ ಒಂದು ಆ ಒಂದು ಸೆಂಟರನ್ನು ಸ್ಥಾಪನೆ ಮಾಡಿದೆ. 18 ವರ್ಷದ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಕೂಡ ಅಲ್ಲಿ ಏನು ಅಂದರೆ ತಮಗಾದಂಥ ಒಂದು ತುಮ್ಮುಲತೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆ ಒನ್ ಸ್ಟಾಪ್ ಸೆಂಟರ್ ಅನ್ನುವಂಥ ಯೋಜನೆ ಬಹಳಷ್ಟು ಪರಿಣಾಮಕಾರಿಯಾಗಿದೆ. ನನಗೆ ನನ್ನ ಒಂದು ಅನುಭವಕ್ಕೆ ಹೇಳಬೇಕು ಅಂತಂದರೆ ಕೌಟುಂಬಿಕ ದೌರ್ಜನ್ಯವನ್ನು ಅನುಭವಿಸಿದಂಥ ಮಹಿಳೆಯರು ಮಾನಸಿಕ ಒಂದು ತುಮ್ಮುಲತೆಯಿಂದ ಬಳಲ್ತಾ ಆ ಒನ್ ಸ್ಟಾಪ್ ಸೆಂಟರ್ಗೆ ಬಂದಾಗ ನಾವು ಒಬ್ಬ ಸಖಿಯಾಗಿ ಅಲ್ಲಿಗೆ ಹೋದಾಗ ಅವರು ಯಾವ ರೀತಿಯ ಒಂದು ದೌರ್ಜನ್ಯವನ್ನು ಅನುಭವಿಸಿದ್ರು ಅಂತ ಆ ಒಂದು ಹಿಂಸೆಯನ್ನು ನೋಡಿದಾಗ ನಮಗೂ ಅನ್ನಿಸ್ತು ಮಹಿಳೆಯರಿಗೆ ಮಹಿಳೆಯರೇ ಸಾಂತ್ವನ ಮಾಡಬೇಕಾದಂಥ ಒಂದು ಆ ಸೆಂಟರನ್ನು ಸ್ಥಾಪನೆ ಮಾಡಿದ್ದು ನಿಜಕ್ಕೂ ಒಂದು ಒಳ್ಳೆ ಉದ್ದೇಶ ಅಂತ ನಮಗೆ ಗೊತ್ತಾಯಿತು.
0: ಮೇಡಮ್, ಅಲ್ಲಿ ಈ ಉಚಿತವಾಗಿ ಕಾನೂನು ನೆರವು, ವೈದ್ಯಕೀಯ ಸೌಲಭ್ಯ ಈ ಥರದ್ದೇನಾದರೂ ವ್ಯವಸ್ಥೆಗಳಿದ್ದಾವ?
1: ಖಂಡಿತ ಇದೆ ಸರ್, ಅಲ್ಲಿ ಸಿಗೋದೆಲ್ಲವೂ ಉಚಿತವಾಗೇ ಇರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಅದರಲ್ಲಿ ಸಹಯೋಗದೊಂದಿಗೆ ಕೆಲಸ ಮಾಡ್ತದೆ. ಮಕ್ಕಳ ರಕ್ಷಣಾ ಘಟಕದವರು ಕೂಡ ಅಲ್ಲಿ ಸಹಯೋಗದೊಂದಿಗೆ ಕೆಲಸ ಮಾಡ್ತಾರೆ. ಸೊ ಪೊಲೀಸ್ ಇಲಾಖೆ ಸಹಯೋಗ ಅಲ್ಲಿರ್ತದೆ, ಆರೋಗ್ಯ ಇಲಾಖೆ ಸಹಯೋಗ ಇರ್ತದೆ. ಹೀಗೆ ಅದಕ್ಕೆ ಒನ್ ಸ್ಟಾಪ್ ಅಂತ ಕರೆಯೋದು. ಮಹಿಳೆಯರಿಗೆ ಯಾವುದೇ ತರನಾದಂಥ ನೋವುಗಳಿರಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ಉಚಿತವಾದಂಥ ಸಲಹೆ ಮತ್ತು ಮಾರ್ಗದರ್ಶನ ಅಲ್ಲಿ ಇರ್ತದೆ ಸರ್.
0: ಮೇಡಮ್, ಈ ಶಿ ಬಾಕ್ಸ್ ಬಗ್ಗೆ ನೀವು ನಮಗೊಂಚೂರು ಮಾಹಿತಿ ಕೊಡಬೇಕಲ್ಲ?
1: ಪೋಶ್ ಅನ್ನುವಂಥ ಒಂದು ಏನು ಕಾಯ್ದೆಯನ್ನು ಜಾರಿಗೆ ತಂದಾದ್ಮೇಲೆ ಪ್ರತಿಯೊಂದು ಈ ಕೆಲಸ ಮಾಡುವಂಥ ಸ್ಥಳದಲ್ಲಿರ್ಬೋದು ಅಥವಾ ನಮ್ಮ ಒಂದು ನೆರೆಮನೆಯ ಹೆಣ್ಣು ಮಗಳ ಒಂದು ಸಂಕಟ ಇರ್ಬೋದು, ಅದು ಎಲ್ಲೇ ಇರಲಿ, ಹೆಣ್ಣು ಮಗಳ ನೋವು ಅಂದರೆ ಅದು ಹೆಣ್ಮಗಳ ನೋವೇನೆ. ಅದನ್ನು ಯಾವ ಥರ ಪರಿಹಾರ ಮಾಡಬೇಕು, ಈಗ ನೇರವಾಗಿ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಸಾರಿಗೆ ಏನಾಗ್ತದೆ, ಅದು ನಿಂದು ಕೆಲಸ ಅಲ್ಲ, ನೀವು ಹೋಗಿ ಅನ್ನುವಂಥದ್ದಾಗ್ತದೆ, ಅಥವಾ ಘರ್ಷಣೆಗಳಾಗ್ತವೆ, ಅಥವಾ ಇನ್ನೇನೋ ಬೇರೆ ಬೇರೆ ಅರ್ಥದಲ್ಲಿ ಹೋಗಿ ಆ ಮಹಿಳೆಯರ ಸಂರಕ್ಷಣೆಗೆ ಮತ್ತು ಸುರಕ್ಷತೆಗೆ ಅಭದ್ರತೆಯನ್ನು ಕೂಡ ಕಾಡಬಹುದು ಅಂತ. ಆ ಉದ್ದೇಶದಿಂದ ಆನ್ಲೈನ್ ಒಂದು ಪ್ರೋಗ್ರಾಮನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಶಿ ಬಾಕ್ಸ್ ಅನ್ನುವಂಥದ್ದನ್ನು, ಇದು ಒಂದು ವೆಬ್ ಪೋರ್ಟಲ್,

0: ಇದರಲ್ಲಿ ನಾವು ಮಹಿಳೆಯರು ತಮಗಾದಂತಹ ನೋವುಗಳ ಬಗ್ಗೆ, ಹಿಂಸೆಗಳ ಬಗ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಶಿ ಬಾಕ್ಸಲ್ಲಿ ತಮಗಾದಂಥ ನೋವನ್ನು ಕಂಪ್ಲೇಂಟ್ ಮೂಲಕ ಅಲ್ಲಿ ಹಾಕ್ತಾರೆ. ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ ಈ ಶಿ ಬಾಕ್ಸ್ ಸಮಿತಿ ಇದೆ. ಕೆಲಸದ ಸ್ಥಳದಲ್ಲಿರುವಂಥ ಹೆಣ್ಣು ಮಕ್ಕಳೇ ಅಲ್ಲಿ ಒಬ್ಬರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಆ ಅಧ್ಯಕ್ಷರು ತಮ್ಮ ಸಮಿತಿಯ ಸದಸ್ಯರ ಜೊತೆ ಸೇರಿ ಆ ಕೆಲಸದ ಸ್ಥಳದಲ್ಲಿ ಯಾರು ಅನ್ಯಾಯ ಆಗಿದೆ ಅಂತ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ನಲ್ಲಿ ತಮ್ಮ ಕಂಪ್ಲೇಂಟನ್ನು ರೇಸ್ ಮಾಡಿರ್ತಾರೋ ಅವರಿಗೆ ಸ್ಥಳದಲ್ಲಿಯೇ ಸಾಧ್ಯವಾದಷ್ಟು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಆ ಸಮಿತಿಯವರು ಕೆಲಸ ಮಾಡ್ತಾರೆ. ತಮ್ಮಿಂದ ಅದು ಬಗೆಹರಿದೇ ಇದ್ದಾಗ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಒಂದು ವರ್ಗಾವಣೆಯನ್ನು ಮಾಡ್ತಾರೆ. ಶೀ ಬಾಕ್ಸು ಇದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ಸರ್.
1: ಡಾಕ್ಟರ್ ರೇಣುಕಾ ಮೇಡಮ್, ನೀವು ಇಲ್ಲಿ ತನಕ ಮಹಿಳೆಯರ ಬಗ್ಗೆ, ಮಹಿಳೆಯರಿಗೆ ಅವರ ಆರ್ಥಿಕ ಸಬಲೀಕರಣಕ್ಕಿರುವಂಥ ಯೋಜನೆಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ರಿ. ಈಗ ಈ ಯುವ ಸಬಲೀಕರಣದ ಯೋಜನೆಗಳ ಬಗ್ಗೆ ತಾವು ನಮಗೊಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿದಾಗಿ ನಮಗೆಲ್ಲ ಗೊತ್ತಿರುವಂಗ ಭಾರತ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಮಟ್ಟದೊಳಗೆ ಈ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಶಿಕ್ಷಣ ಮತ್ತು ನಾಗರಿಕ ನಿಶ್ಚಿತಾರ್ಥದ ಮೇಲೆ ಕೇಂದ್ರೀಕರಿಸುವಂಥ ವ್ಯಾಪಕ ಶ್ರೇಣಿಯ ಯುವ ಸಬಲೀಕರಣ ಯೋಜನೆಗಳನ್ನು ಜಾರಿಗೆ ತಂದದ. ಈ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಅಂತ ನಾವೇನು ಹೇಳ್ತೀವಿ, ಅವು ಆರ್ಥಿಕ ಬೆಂಬಲವನ್ನು, ವೃತ್ತಿಪರ ತರಬೇತಿಯನ್ನು ಮತ್ತು ನಾಯಕತ್ವದ ಅವಕಾಶಗಳನ್ನು ಒದಗಿಸುವ ಮೂಲಕ ದೇಶದ ಒಟ್ಟು ಯುವ ಜನಸಂಖ್ಯೆಯ ಲಾಭಾಂಶವನ್ನು ದೇಶದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಅನ್ನೋ ಗುರಿಯನ್ನು ಹೊಂದಿದೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿತ್ವದ ಫಲವಾಗಿ ರೂಪುಗೊಂಡಂಥ ಕೆಲವು ಯೋಜನೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಬಹುದು ಅಂತನ್ಸುತ್ತೆ. ಅದರಲ್ಲಿ ಬಹಳ ಮಹತ್ವದ ಒಂದು ಯೋಜನೆ ನನಗನ್ಸೋದು ಈ ನಾಯಕತ್ವ ಮತ್ತು ನಾಗರಿಕರ ಭಾಗವಹಿಸುವಿಕೆ ಯೋಜನೆ. ಅದನ್ನು ನಾವು ಮೇರಾ ಯುವ ಭಾರತ್, ಮೈ ಭಾರತ್ ಅಂತ ಕರಿತೀವಿ. ಆ ಬಗ್ಗೆ ನೀವು ನಮಗೊಂದಷ್ಟು ಮಾಹಿತಿಯನ್ನು ಮಾಡಿಕೊಡಬೇಕಲ್ಲ.
0: ಯುವಶಕ್ತಿಗೆ ಪ್ರೇರಣೆ ನೀಡುವಂಥ ಬಹಳಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ. ತಾವು ಹೇಳಿದ ಹಾಗೆ ಮೇರಾ ಯುವ ಭಾರತ್ ಅಂದರೆ ನನ್ನ ಯುವಶಕ್ತಿ ನನ್ನ ಭಾರತವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ ಮೊಟ್ಟ ಮೊದಲೇದಾಗಿ ಅವರಿಗೆ ನಾಯಕತ್ವ, ಲೀಡರ್ಶಿಪ್ ಅನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಯುವಕರು ಅಂದರೆ ಕೇವಲ ಉದ್ಯೋಗ ಅರಸುವವರಲ್ಲ, ಅವರು ಈ ದೇಶ ಕಟ್ಟುವಲ್ಲಿ ಒಂದು ಬಲಿಷ್ಠವಾದಂಥ ಶಕ್ತಿ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕು. ಆ ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಶಾಲಾ ಹಂತದಿಂದಲೇ ಅವರಿಗೆ ನಾಯಕತ್ವದ ತರಬೇತಿಯನ್ನು ನಾವು ಕೊಡ್ತಾನೆ, ಯುವ ಶಕ್ತಿಯನ್ನು ಒಂದು ಪ್ರಬಲವಾದ ಶಕ್ತಿಯನ್ನಾಗಿ ಮಾಡಿದ್ದೇವೆ. ಯುವ ವ್ಯವಹಾರಗಳು ಕ್ರೀಡಾ ಸಚಿವಾಲಯ ಪ್ರಾರಂಭಿಸಿದ ಇದೊಂದು ಸ್ವಾಯತ್ತಿತ ಸಂಸ್ಥೆ. ನಮಗೆ ಯುವ ವ್ಯವಹಾರಗಳು ಅಂದರೆ ಕೇವಲ ಆರ್ಥಿಕವಾಗಿ ಅಲ್ಲ, ಅವರಲ್ಲಿ ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ನೈತಿಕವಾಗಿ ಮತ್ತು ರಾಷ್ಟ್ರಪ್ರೇಮವನ್ನು ಬೆಳೆಸುವ ಏನೆಲ್ಲ ಅವಕಾಶಗಳಿದಾವೋ ಆ ಅವಕಾಶಗಳನ್ನು ಒನ್ ಸ್ಟಾಪಲ್ಲಿ ಕೊಡುವಂಥ ಒಂದು ಯೋಜನೆ ಮೇರಾ ಯುವ ಭಾರತ್ ಆಗಿದೆ. ಹೀಗಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಮಗೆ ಅನ್ನಿಸ್ತಾ ಇದೆ ಸರ್.
1: ಮೇಡಮ್, ಅದೇ ರೀತಿ ಈ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ PMKVY ಅಂತ ಹೇಳ್ತೀವಿ, ಅದು ಕೌಶಲ್ಯ ಮತ್ತು ಉದ್ಯೋಗಾವಕಾಶವನ್ನು ಒದಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಯೋಜನೆ. ಆ ಬಗ್ಗೆ ನಮಗೊಂದಷ್ಟು ಮಾಹಿತಿ ನೀಡಬೇಕಲ್ಲ.
0: ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಇದು ಒಂದು ಯುವಕರಲ್ಲಿ ಇರುವಂತಹ ಒಂದು ಕೌಶಲ್ಯವನ್ನು, ಸೃಜನಶೀಲತೆಯನ್ನು ಅರಳಿಸುವಂತಹ ಕೆಲಸವನ್ನು ಇದು ಮಾಡ್ತಾ ಇದೆ. ಪ್ರಧಾನಮಂತ್ರಿಗಳ ಆಶಯ ಏನು ಅಂದರೆ ಕಟ್ಟಕಡೆಯ ಹಳ್ಳಿಯಲ್ಲಿ ಇರುವಂತಹ ಒಬ್ಬ ಯುವಕನಿಗೆ ಒಂದು ಒಳ್ಳೆಯ ಅವಕಾಶ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಕಾಸ ಯೋಜನೆಯನ್ನು ಜಾರಿಗೊಳಿಸಿದ್ರು. ಅದರಲ್ಲಿ ಏನು ಅಂದರೆ ಅವರಲ್ಲಿ ಒಂದು ಸ್ಕಿಲ್ ಇರ್ತದೆ, ಆ ಸ್ಕಿಲ್ಲನ್ನು ಯಾವ ರೀತಿ ಅವರು ಪ್ರೆಸೆಂಟ್ ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ. ಅವರಲ್ಲಿರುವಂಥ ಕೌಶಲ್ಯವನ್ನು ಹೆಚ್ಚು ಮಾಡಲಿಕ್ಕೆ ಅಲ್ಪಾವಧಿ ತರಬೇತಿಯನ್ನು ಈ ಒಂದು ಯೋಜನೆಯಲ್ಲಿ ಮೊಟ್ಟ ಮೊದಲಿಗೆ ಅವರಿಗೆ ಕೊಡ್ತಾರೆ. ಆ ತರಬೇತಿಯನ್ನು ಪಡೆದುಕೊಂಡಂಥವರು ಒಂದು ಬ್ಯಾಂಕಲ್ಲಿ ತಮ್ಮ ಒಂದು ಲೋನನ್ನು ತಗೊಂಡು ಯಾವ ವಿಷಯದ ಮೇಲೆ ಯಾವ ಉದ್ಯೋಗವನ್ನು ಮಾಡಲಿಕ್ಕೆ ತರಬೇತಿ ಇರುತ್ತೋ ಅದರಲ್ಲಿ ಹೆಚ್ಚು ಹೆಚ್ಚು ಪರಿಣಿತರಾಗಲಿಕ್ಕೆ ಈ ಒಂದು ಯೋಜನೆಯಲ್ಲಿ ಅವಕಾಶವನ್ನು ನೀಡಲಾಗಿದೆ.
1: ಮೇಡಮ್, ಇದರೊಟ್ಟಿಗೆ ಇನ್ನೊಂದು ರೇಣುಕಾ ಮೇಡಮ್, ಈ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಅಂಥೇಳಿ DDU-GKY ಅಂತೇನು ಹೇಳ್ತೀವಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಮಾಹಿತಿ ಏನು ನೀಡಬಹುದು?
0: ದೀನ್ ದಯಾಳ್ ಉಪಾಧ್ಯಾಯ ಅವರ ಹೆಸರನ್ನೇ ಕೇಳಿದಾಗ ನಮ್ಗನ್ಸೋದು ಅವರು ಗ್ರಾಮೀಣ ಭಾಗದ ಜನರಿಗೆ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥ ಒಬ್ಬ ನಮ್ಮ ಹೆಮ್ಮೆಯ ನಾಯಕರವರು. ಅವರ ಹೆಸರಲ್ಲಿ ಯಾಕೆ ಇದು ಆಯಿತು ಅಂದರೆ ಗ್ರಾಮೀಣ ಭಾಗದ ಕೌಶಲ್ಯಗಳನ್ನು, ಗ್ರಾಮೀಣ ಭಾಗದ ಯುವಶಕ್ತಿಯನ್ನು ನಾವು ಹೆಚ್ಚು ಹೆಚ್ಚು ಬಲಿಷ್ಠಗೊಳಿಸಿದಾಗ ಮಾತ್ರ ನಮ್ಮ ದೇಶ ಸಮೃದ್ಧ ಆಗ್ತದೆ ಅಂತ, ಇದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಕೂಡ ಆಗಿತ್ತು ಅನ್ನೋದು ಅವರ ಒಂದು ಯೋಚನೆ ಆಗಿತ್ತು. ಹೀಗಾಗಿ ಅವರ ಉದ್ದೇಶ ಏನಂದ್ರೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಗ್ರಾಮೀಣ ಭಾಗದ ಪ್ರತಿಯೊಂದು ಯುವಜನತೆ ತಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು. ಅದು ಕೇವಲ ಶಿಕ್ಷಣ ಪಡೆದುಕೊಂಡು ಹಾಗೆ ನಿರುದ್ಯೋಗಿಗಳಾಗಿ ಓಡಾಡಿಕೊಂಡಿದ್ರೆ ಅದರಿಂದ

0: ಯಾವುದೇ ಲಾಭ ಇಲ್ಲ ಅನ್ನೋದು. ಪ್ರತಿಯೊಂದು ಯುವಕನು ಕೂಡ ಒಂದು ಯಾವುದಾದ್ರು ಉದ್ಯೋಗವನ್ನು ಮಾಡಲೇಬೇಕು ಅಂತ ಆ ಉದ್ದೇಶದಿಂದ 15 ವರ್ಷದಿಂದ 35 ವರ್ಷದ ಒಳಗಿನ ಯುವಜನತೆಯನ್ನು, ಅದು ಏನು ಅಂದರೆ ನಾವು ಈಗ ಬಡ ಕುಟುಂಬ ಅಂತ ಏನು ಗುರುತಿಸ್ಕೊಳ್ತೀವಿ, ಅಂತಹ ಒಂದು ಕುಟುಂಬದ ಯುವಕರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಉಚಿತವಾದಂಥ ಕೌಶಲ್ಯ ತರಬೇತಿ ಮತ್ತು ಖಾತ್ರಿ ಉದ್ಯೋಗ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಲೇಬೇಕು ಅಂತ ಮನಸ್ಥಿತಿಯನ್ನು ಅವರು ಪಡೆದುಕೊಳ್ಳುವವರಿಗೆ ಒಂದು ತರಬೇತಿಯನ್ನು ಕೊಡುವುದು ಮತ್ತು ಆ ಉದ್ಯೋಗಕ್ಕೆ ಇರುವಂತಹ ಹಲವಾರು ಅವಕಾಶಗಳನ್ನು ಪ್ರಚಾರ ಮಾಡುವುದು, ಗುರುತಿಸುವುದು ಈ ಯೋಜನೆಯ ಮಹತ್ವ ಆಗಿದೆ ಸರ್.
1: ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು, ಡಾಕ್ಟರ್ ರೇಣುಕಾ ಮೇಡಮ್, ಈ ಉದ್ಯಮಶೀಲತೆ ಮತ್ತು ಹಣಕಾಸು ನೆರವಿನ ಯೋಜನೆ ಇಂಡಿಯಾ ಅಂತ ಏನು ಹೇಳ್ತೀವಿ ಅದಿರಬಹುದು, ಅಥವಾ ಪ್ರಧಾನಮಂತ್ರಿ ಮುದ್ರಾ ಯೋಜನೆ PMMY, ಇದ್ರ ಬಗ್ಗೆನೂ ನಮಗೊಂದಷ್ಟು ಮಾಹಿತಿ ತಾವು ಕೊಡಬಹುದಾ?
0: ಖಂಡಿತ ಸರ್. ನಾವು ಆಗಲೇ ಹೇಳಿದ್ವಿ ಏನು ಅಂದರೆ ಯುವಕರಿಗೆ ಕೌಶಲ್ಯಗಳಿದ್ದಾವೆ, ಉದ್ಯೋಗ ಮಾಡಬೇಕು ಅನ್ನುವಂಥ ಅಭಿಲಾಷೆ ಇದೆ, ಅವಕಾಶಗಳು ಬೇಕು ಮತ್ತು ಉದ್ಯೋಗಕ್ಕೆ ಬೇಕಾದಂಥ ಸಹಾಯ ಹಸ್ತ ಬೇಕು, ಹೀಗಾಗಿ ಬಂಡವಾಳ ಬೇಕು. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಯಾವುದಾದ್ರೂ ಒಂದು ಹಾದಿ ಬೇಕು. ಇಂಥ ಒಂದು ಸಮಯದಲ್ಲಿ ನಮಗೆ ಸಿಗೋದು ಯಾವುದು ಅಂದರೆ ಉದ್ಯಮಶೀಲತೆ ಮತ್ತು ಹಣಕಾಸು ನೆರವು ಅನ್ನೋದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅನ್ನೋದು. ಈ ಎರಡೂ ಯೋಜನೆಗಳಲ್ಲಿ ನಮಗೆ ಅಲ್ಪ ಮತ್ತು ಸೂಕ್ಷ್ಮ ಸಾಲಗಳು ಕೂಡ ಅಲ್ಲಿ ದೊರೀತಾ ಇದ್ದಾವೆ. ಯುವಜನತೆಗೆ ಬಹಳಷ್ಟು ದೊಡ್ಡ ಕನಸು ಇರ್ತದೆ, ಆದರೆ ಅದಕ್ಕೆ ಒಂದು ಸ್ಟೆಪ್ ಅಂತ ಇರ್ತದೆ. ಉದ್ಯೋಗ ಆಧರಿಸಿ ಆ ಒಂದು ಸಾಲ ಕೊಡುವಂಥದ್ದು ಇಲ್ಲಿ ಮುದ್ರಾ ಯೋಜನೆಯಲ್ಲಿದೆ. ಈ ಶಿಶು ಯೋಜನೆ ಅಂದರೆ ಸುಮಾರು 50,000 ರಿಂದ 5 ಲಕ್ಷದವರೆಗೆ ಬಂಡವಾಳ ಕೊಡುವಂಥದ್ದು. ಕಿಶೋರ ಅಂದರೆ 5 ಲಕ್ಷದಿಂದ 10 ಲಕ್ಷ ಬಂಡವಾಳ ಕೊಡುವಂಥದ್ದು. ತರುಣ್ ಅಂದರೆ 10 ಲಕ್ಷದಿಂದ 25 ಲಕ್ಷ ಬಂಡವಾಳ ಕೊಡೋದು. ತರುಣ್ ಪ್ಲಸ್ ಅಂದರೆ 25 ಲಕ್ಷಕ್ಕೆ ಮೇಲ್ಪಟ್ಟು ಸಾಲವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅಂದರೆ ಅವರು ಮಾಡುವಂಥ ಉದ್ಯೋಗದ ಆಧಾರದ ಮೇಲೆ ಅವರಿಗೆ ಬಂಡವಾಳವನ್ನು ಹೂಡೋದಕ್ಕೆ, ಬ್ಯಾಂಕಿನಿಂದ ಸೌಲಭ್ಯಗಳನ್ನು ಕೊಡೋದಕ್ಕೆ ಈ ಒಂದು ಮುದ್ರಾ ಯೋಜನೆ ಇದೆ. ಇದರಿಂದ ಉದ್ಯಮಶೀಲತೆಯನ್ನು ನಾವು ಯುವಜನರಲ್ಲಿ ಬೆಳೆಸುವಂತಹ ಪ್ರೇರಣೆಯನ್ನು ಕೊಡಬಹುದು ಅಂತ ಅನಿಸ್ತದೆ ಸರ್.
1: ಡಾಕ್ಟರ್ ರೇಣುಕಾ ಅವರೇ, ನೀವು ನಮಗೆ ಈ ಶಿಕ್ಷಣ ಮತ್ತು ಉದ್ದೇಶಿತ ಬೆಂಬಲದ ಯೋಜನೆಗಳು, ಉದಾಹರಣೆಗೆ ಈಗ ಮಕ್ಕಳಿಗಾಗಿ PM CARES ಅನ್ನುವಂಥ ಒಂದು ಯೋಜನೆ ಜಾರಿಗೊಂಡಿತ್ತು, ಇದು COVID-19 ದುರಿತ ಕಾಲದೊಳಗೆ ಜಾರಿಗೆ ಬಂದಂಥ ಯೋಜನೆ, ಆ ಕುರಿತಂತೆ ಈ ಶೈಕ್ಷಣಿಕ ವೆಚ್ಚಗಳನ್ನು ಸುಲಭವಾಗಿ ನಾವು ಮುಟ್ಟೋ ದೃಷ್ಟಿಯಿಂದ ಈ ಯೋಜನೆ ಜಾರಿಗೆ ಬಂದಿತ್ತು ಅಂತ, ಆ ಕುರಿತಂತೆ ತಾವು ನಮಗೇನು ಮಾಹಿತಿ ಮಾಡಿಕೊಡಿ?
0: ಖಂಡಿತ ಸರ್. COVID-19 ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ತು. ಈ PM CARE ಅನ್ನುವಂಥದ್ದು ಬಡ ಕುಟುಂಬದವರಿಗೆ ಬಹಳಷ್ಟು ಸಹಾಯವನ್ನು ಇದು ಮಾಡ್ತು. ಇಲ್ಲಿ PM CARE ಅನ್ನೋದು COVID-19 ಆ ಕುಟುಂಬ ಏನು ನಾಶ ಆಯ್ತಲ್ಲ, ಆ ಕುಟುಂಬ ನಾಶ ಆದಾಗ ಆ ಮಗುವನ್ನ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲದೆ ಹೋದಂಥ ಒಂದು ಸಮಯ, ಆ ಮಗುವನ್ನೇ ತೆಗೆದುಕೊಂಡು ಬೆಳೆಸಲಿಕ್ಕೆ ಯಾರಿಗೂ ಆಗೋದಿಲ್ಲ, ಸಂಬಂಧಿಕರು ಕೂಡ ಅಷ್ಟೊಂದು ಕಷ್ಟಕಾಲದಲ್ಲೇ ಇದ್ರು. ಇಂಥ ಒಂದು ಸಮಯದಲ್ಲಿ ಆ ಮಗುವಿನ ರಕ್ಷಣೆ ಮತ್ತು ಶಿಕ್ಷಣದ ವ್ಯವಸ್ಥೆಗಾಗಿ ಈ ನಿಧಿಯನ್ನು ಸ್ಥಾಪನೆ ಮಾಡೋದರ ಮೂಲಕ ಒಂದು ಮಗುವಿನ ಜೀವನಕ್ಕೆ, ಶಿಕ್ಷಣಕ್ಕೆ ಈ ಒಂದು PM CARE ಅನ್ನು ನಾವು ಬಳಸ್ಕೊಳ್ಳಿಕ್ಕೆ ಆಯಿತು. ಜೊತೆಗೆ ಪೋಷಕರನ್ನು ಕಳೆದುಕೊಂಡಂಥ ಮಕ್ಕಳಿಗೆ ಹಲವಾರು ವಿದ್ಯಾರ್ಥಿ ವೇತನಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅವರಿಗೆ ಆರೋಗ್ಯ ವಿಮೆ ಮಾಡಿದ್ರು. ಆ ಒಂದು ಅವಧಿಯಲ್ಲಿ ಯಾವ ಮಕ್ಕಳಿಗೆ ಇಂಥ ಒಂದು ತೊಂದರೆಯಾಗಿತ್ತು ಆ ಮಕ್ಕಳು 23 ವರ್ಷದವರೆಗೆ ಆ ಒಂದು ನಿಧಿಯನ್ನು ಇಟ್ಕೊಂಡು 23 ವರ್ಷ ಆದ ಮೇಲೆ ಆ ಒಂದು ನಿಧಿಯನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಸರ್.
1: ಡಾಕ್ಟರ್ ರೇಣುಕಾ ಅವರೇ, ನೀವು ನಮಗೆ ಈ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ಮತ್ತು ಫೆಲೋಶಿಪ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕಲ್ಲ?
0: ಆರ್ಥಿಕವಾಗಿ ಹಿಂದುಳಿದಂಥವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಎಲ್ಲಾ ಮಕ್ಕಳಿಗೂ ಕೂಡ ಇಲ್ಲೇನಿದೆ ಅಂದರೆ ಅವಕಾಶಗಳಿದ್ದಾವೆ. ಶಿಷ್ಯ ವೇತನ ಇರ್ಬೋದು, ಪ್ರತಿಭಾ ಪುರಸ್ಕಾರಗಳಿರ್ಬಹುದು, ಫೆಲೋಶಿಪ್ಗಳಿರ್ಬಹುದು, ಮತ್ತೆ ಅವರಿಗಾಗಿ ವಸತಿ ನಿಲಯಗಳು ಕೂಡ ಇದ್ದಾವೆ. ಶಿಕ್ಷಣಕ್ಕೆ ಇರುವಂತಹ ಏನು ಒಂದು ಫೀಸ್ ಅನ್ನ ಹಣವನ್ನ ಕಡಿತಗೊಳಿಸುವಂತಹ ಸ್ಕೀಮ್ಗಳು ಕೂಡ ಇದರಲ್ಲಿ ಇದ್ದಾವೆ. ಜೊತೆಗೆ ಇಲ್ಲಿ ಏನು ಅಂದ್ರೆ ಫೆಲೋಶಿಪ್ಗಳನ್ನ ಕೊಟ್ಕೊಂಡು ನಾವು ಈ ದೇಶದಲ್ಲಿ ಶಿಕ್ಷಣ ಪಡೆಯುವುದು ಅಥವಾ ಸಾಗರೋತ್ತರ ವಿದೇಶ ಶಿಕ್ಷಣವನ್ನು ಕೂಡ ಪಡ್ಲಿಕ್ಕೆ ಅವರಿಗೆ ಹಲವಾರು ಅವಕಾಶಗಳನ್ನ ಕೊಟ್ಟಿದ್ದೇವೆ.
1: ಡಾಕ್ಟರ್ ರೇಣುಕಾ ಅಮಲ್ ಝರಿಯವರು, ಇಲ್ಲಿವರೆಗೆ ಮಹಿಳಾ ಸಬಲೀಕರಣ ಮತ್ತು ನಮ್ಮ ಯುವ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳ ಕುರಿತಂತೆ ಮಾಹಿತಿಯನ್ನು ನಮ್ಮ ಕೇಳುಗರಿಗಾಗಿ ಒದಗಿಸಿದರು. ಅವರಿಗೆ ನಮ್ಮ ಕೇಳುಗರ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳು. ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು ಸರ್.

ಆತ್ಮೀಯ ಕೇಳುಗರೆ, ಡಾಕ್ಟರ್ ರೇಣುಕಾ ಅಮಲ್ ಝರಿಯವರು ನಮಗೆ ಮಾಹಿತಿಯನ್ನ ನೀಡಿದಂತೆ ಅರ್ಹತಾ ಮಾನದಂಡಗಳು ಮತ್ತು ಅರ್ಜಿ ಪ್ರಕ್ರಿಯೆಗಳನ್ನ

0: ಅನ್ವೇಷಿಸಲಿಕ್ಕೆ ಅಥವಾ ನಮಗೆ ಅನ್ವಯವಾಗುವಂಥ ಸ್ಕೀಮ್ಗಳನ್ನು ಹುಡುಕ್ಲಿಕ್ಕೆ, ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯದ ನಿರ್ದಿಷ್ಟ ಸರ್ಕಾರಿ ಪ್ರಯೋಜನಗಳನ್ನು ಒಟ್ಟುಗೂಡಿಸುವಂಥ ಅಧಿಕೃತವಾದ ಜಾಲತಾಣ ಮೈ ಸ್ಕೀಮ್ ಅನ್ನೋ ಪೋರ್ಟಲ್. ಅಲ್ಲಿ ಹ್ಯಾಶ್ಟ್ಯಾಗ್ ಗೌರ್ಮೆಂಟ್ ಸ್ಕೀಮ್ಸ್, ಹ್ಯಾಶ್ಟ್ಯಾಗ್ ಸ್ಕೀಮ್ಸ್ ಫಾರ್ ಯು ಅನ್ನುವಂತೆ ಒಟ್ಟು 4,710 ಯೋಜನೆಗಳ ಬಗ್ಗೆ ಮಾಹಿತಿಯದ. ಆ ಪೈಕಿ 670 ಕೇಂದ್ರ ಸರ್ಕಾರಗಳ ಯೋಜನೆಗಳಿದ್ದಾವೆ. 4,040 ಯೋಜನೆಗಳು ಸದ್ಯ ಚಾಲ್ತಿಯೊಳಗಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿರುವಂಥದ್ದು. ಅದರೊಳಗೆ ಶಿಕ್ಷಣ ಮತ್ತು ಕಲಿಕಾ ಸಂಬಂಧಿ ಯೋಜನೆಗಳು 1,102, ಸ್ಕಿಲ್ ಅಂಡ್ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂಥ 400 ಯೋಜನೆಗಳು, ಮಹಿಳೆ ಮತ್ತು ಮಕ್ಕಳ ಸಶಕ್ತೀಕರಣಕ್ಕೆ ಸಂಬಂಧಪಟ್ಟಂಥ 469 ಯೋಜನೆಗಳು, ಕೌಶಲ ಮತ್ತು ಅಭಿವೃದ್ಧಿ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ 400 ಯೋಜನೆಗಳು ಸದ್ಯ ಚಾಲ್ತಿ ಒಳಗಿದ್ದಾವೆ. ಆಸಕ್ತರು ಮೈ ಸ್ಕೀಮ್ ಪೋರ್ಟಲ್ಗೆ ಭೇಟಿ ನೀಡಿ ಈ ಯೋಜನೆಗಳನ್ನು ಪರಾಮರ್ಶಿಸಬಹುದು ಅಂತ ನಾನು ಇಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ.
1: ಇದುವರೆಗೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತ 2047 ಪರಿಪೇಕ್ಷೆಯಲ್ಲಿ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಕುರಿತ ವಿಶೇಷ ಚರ್ಚೆಯನ್ನು ಕೇಳಿದಿರಿ. ಭಾಗವಹಿಸಿದವರು ಧಾರವಾಡ ಜಿಲ್ಲೆಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಚರ್ಚೆಯನ್ನು ನಡೆಸಿಕೊಟ್ಟವರು ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಂಪಾದಕೀಯ ಕಾರ್ಯನಿರ್ವಾಹಕ ಹರ್ಷವರ್ಧನ ಶೀಲ್ವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಮಗ್ರ ನಿರ್ವಹಣೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ.
2: ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 968-686-60310. Fortis Hospital, Cunningham Road. With you for life.
2: Asha Bhosle avara dhvaniyalliruva Namak Halal chitrada geete idu.

0: ಬಾನುಲಿಯ ಭಿತ್ತಿಯಿಂದ
1: ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಾಯಾ ರಾಮನ್.
0: ನಮಸ್ಕಾರ ಶ್ರೋತೃಗಳೇ, ಆಕಾಶವಾಣಿ ಅನ್ನುವಂತಹ ಒಂದು ದೊಡ್ಡ ಬಳ್ಳಿ ದೇಶಾದ್ಯಂತ ಹಬ್ಬಿ ತನ್ನ ಸಾಂಸ್ಕೃತಿಕ ಪರಿಮಳವನ್ನ ಎಲ್ಲೆಡೆ ಪಸರಿಸ್ತಾದ.
1: ಅದಕ್ಕೀಗ 90 ವರ್ಷದ ಸಂಭ್ರಮ. ಆ ನಿಟ್ಟಿನೊಳಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿವಿ. ಅದಕ್ಕಾಗಿ ಧಾರವಾಡ ಆಕಾಶವಾಣಿ ಕೂಡ ಬಾನುಲಿ ಭಿತ್ತಿಯಿಂದ ಅನ್ನುವ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಅದ. ಈ ಬಾನುಲಿ ಒಳಗ ಆಕಾಶವಾಣಿ ಒಳಗ ಕಾರ್ಯಕ್ರಮಗಳು ಅನ್ನೋ ಪುಷ್ಪಗಳನ್ನ ಅರಳಿಸಿ ಅದರ ಅನರ್ಘ್ಯ ಪರಿಮಳವನ್ನ ಸವಿಯೋಹಂಗ ಮಾಡಿದಂತಹ ಅನೇಕ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅವರ ಮಾತುಗಳನ್ನ ನಿಮ್ಮವರಿಗೆ ನಾವು ತಲುಪಿಸಿವಿ. ಅದರೊಳಗೂ ಧಾರವಾಡ ಆಕಾಶವಾಣಿ ಸಾಹಿತ್ಯದ ದಿಗ್ಗಜರನ್ನ, ಸಂಗೀತದ ದಿಗ್ಗಜರನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂತಹ ದೊಡ್ಡ ವೇದಿಕೆ ಅಂದ್ರೆ ಧಾರವಾಡ ಆಕಾಶವಾಣಿ. ಅಂತಹ ಆಕಾಶವಾಣಿಯೊಳಗ ಕಾರ್ಯ ಮಾಡಿದಂತಹ ಅನೇಕ ಪ್ರಸಾರಕರ ಮಾತುಗಳನ್ನ ನಿಮ್ಗೆ ಕೇಳಿಸಿವಿ. ಅಂತಹ ಪ್ರಸಾರಕರಲ್ಲಿ ಒಬ್ರು ಡಾಕ್ಟರ್ ಅನುರಾಧ ಕಟ್ಟಿ ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಅನುರಾಧ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮಾಯ. ಬಹಳ ಜನ ನಂದು ಮತ್ತು ನಿನ್ನ ಧ್ವನಿಯನ್ನ ಕನ್ಫ್ಯೂಸ್ ಮಾಡ್ಕೋತಿದ್ರು. ನಾನ್ ಇಂಟರ್ವ್ಯೂ ಮಾಡಿದಾಗ ರೇ ಮಾಯಾ ಅವ್ರು ಮಾಡಿದ್ರು, ನಿಮ್ ಹೆಸರು ಹೇಳಿದ್ರು ಅಂತಿದ್ರು, ಕನ್ಫ್ಯೂಸ್ ಮಾಡ್ಕೋತಿದ್ರು. ಬಹುಶಃ ಆ ಬಾಂಧವ್ಯನ ನನ್ನನ್ನ ನಿನ್ನ ಈ ಮೈಕ್ ಎದುರುಗಡೆ ತಂದು ಕೂರಿಸಿದೆ ಅಂತ.
0: ಇವತ್ತು ಇಬ್ಬರು ಕೂಡ ಒಂದೇ ವೇದಿಕೆ ಒಳಗೆ ಕೂತ್ ಮಾತಾಡುವಂತಹ ಒಂದು
2: ಸುಯೋಗ. ನಂದು ಇನ್ನೂ ಒಂದು ಸುಯೋಗ ಹೇಳ್ಬೇಕಂದ್ರೆ, ನಾನು ಆಕಾಶವಾಣಿ 32 ವರ್ಷ ಕೆಲಸ ಮಾಡಿದೆ. ಇಷ್ಟು ಉದ್ದಕ್ಕೂ ಮೈಕ್ ನಮ್ ಸಂಗಾತಿ ಇದ್ದಂಗೆ, ಒಂದು ಆಪ್ತ ಗೆಳತಿ ಇದ್ದಂಗೆ. ಅಂತ ಮೈಕ್ ಮುಂದೆ ಕೂಡೆ ಕುತ್ಕೊಂಡು ಸಾವಿರಾರು ಜನರು ಇಂಟರ್ವ್ಯೂ ಮಾಡಿದ ನಾನು ಇವತ್ತು ಇಂಟರ್ವ್ಯೂ ಕೊಡೋದು ಅಂತಂದ್ರೆ ಆಮೇಲೆ ಒಂದು ಒಳ್ಳೆಯ ಯೋಗ ಅಂತ ಅನಿಸ್ತು ನಂಗೆ. ಯಾಕಂದ್ರೆ ಕೇಳುಗ್ರೆ ನಮಸ್ಕಾರ ಅಂತ ನಾ ಹಿಂಗ್ ಕಾರ್ಯಕ್ರಮ ಆರಂಭಕ್ಕೆ ಹೇಳ್ತಿದ್ದೆ. ನನ್ಗೆ ಹೊಸಪೇಟೆಯೊಳಗೆ ಎಲ್ಲಾರು ಅಂತಿದ್ರು, ಮೇಡಮ್ ವೇದಿಕೆ ಮೇಲೆ ಕೂತ್ಕೊಂಡು ಅವ್ರಿಗೆ ಎಲ್ಲಾರ್ದು ಹೆಸರು ಹೇಳಿ, ಇಷ್ಟೆಲ್ಲ ಹೇಳೋದಕ್ಕೆ 5-6 ನಿಮಿಷ ಹೋಗ್ತಿತ್ತು, ಶಾರ್ಟ್ ಆಗಿ ಎಲ್ಲಾರ್ಗು ಹೆಂಗ್ ತಲುಪಿಸಬಹುದು ಅನ್ನೋದು ಆ 2 ಶಬ್ದದೊಳಗೆ ನಮಗ್ ನೀವು ಕಟ್ಟಿಕೊಟ್ರಿ ಅಂತಿದ್ರು. ಹಂಗ ಹೇಳೋ ಭಾಗ್ಯ ಇವತ್ತು ಈ ಆಕಾಶವಾಣಿ ಸಂದರ್ಶನ ತಂದ್ಕೊಡ್ತು, ಅದಕ್ಕೆ ಧನ್ಯವಾದ ಹೇಳ್ತಾನೆ ಆರಂಭ.
0: ನನಗೆ ಅನಿಸ್ತದೆ ಬಹಳ ಸಂತೋಷ ಆಗಿರ್ಬೇಕಲ್ಲ.
2: ಬಹಳ ಸಂತೋಷ ಆಗಿದೆ, ಯಾಕಂದ್ರೆ ಈ ಸ್ಟುಡಿಯೋ, ಈ ಮೈಕು, ಈ ಆಕಾಶವಾಣಿ ನಮ್ಗೆ ಬರೀ ಹೊಟ್ಟೆಪಾಡಿನ ಜೀವನ ಅಲ್ಲ,
0: ಇಡೀ ಜೀವನ ಸಂಸ್ಕೃತಿಯನ್ನು
2: ಕಟ್ಟಿಗೆ ಆಹಾರ ಬೇಕು. ಅದು ಒಂದು ಹಂತದವರೆಗೆ ಉಪವಾಸ ಇರೋದನ್ನು ನಮ್ ಬದುಕು ಕಲ್ಸ್ಬಿಟ್ಟಿರ್ತದೆ. ಆದ್ರೆ ಆ ಉಪವಾಸ ಮತ್ತು ಹೊಟ್ಟೆ ತುಂಬಿದ್ರ ಮಧ್ಯದ ಗ್ಯಾಪ್ ಏನಿರುತ್ತಲ್ಲ, ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜೀವನಕ್ಕೇನ್ ಬೇಕು? ಮಾತು ಬೇಕು, ಮೌನ ಬೇಕು. ಮೌನವನ್ನ ಹೆಂಗ್ ಆರಾಧಿಸ್ಬೇಕು, ಮೌನದಲ್ಲಿಯೇ ಶಕ್ತಿಯನ್ನ ಹೆಂಗ್ ಹುಡುಕೊಳ್ಬೇಕು. ಬಹಳ ಶಕ್ತಿ ಇರ್ತದ ಮೌನದಲ್ಲಿ, ಮಾತಿನಕ್ಕಿಂತ. ಮಾತಿಗೆ ಒಂದ್ ಮಿತಿ ಇರ್ತದಲ್ಲ, ಶಬ್ದಗಳಿರ್ತದೆ, ಅರ್ಥ ಇರ್ತದ, ಒಂದ್ ಮಿತಿ ಇರ್ತದ. ನನಗೆ ಆಕಾಶವಾಣಿ ಹೇಳ್ಕೊಟ್ಟದ್ದು ಇದನ್ನ, ಮಾತು ಮತ್ತು ಮೌನ ಇವೆರಡರಲ್ಲಿಯ ಶಕ್ತಿ ಏನು.

0: ಸತ್ವ ಏನು, ಬದುಕಿಗೆ ನಾವು ಎಷ್ಟು ಮಾತಾಡಬೇಕು, ಕಡಿಮೆ ಎಷ್ಟು ಮಾತಾಡಬೇಕು, ಹೆಚ್ಚಿಗೆ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡಬೇಕು, ಅರ್ಥ ಹೆಂಗ್ ತುಂಬಬೇಕು ಅದನ್ನು ಹೇಳಿಕೊಡ್ತು. ಅದರ ಜೊತೆಗೆ ನಾವು ಒಂದು ಕಾರ್ಯಕ್ರಮ ಎಡಿಟ್ ಮಾಡಬೇಕಾದ್ರೆ ಮಧ್ಯದ ಪಾಸ್ ಗಳನ್ನು ತೆಗಿತಾ ಹೋಗ್ತಿರ್ತೀವಿ. ದೊಡ್ಡ ಪಾಸ್ ಇರ್ತದ, ಸಣ್ಣ ಪಾಸ್ ಇರ್ತದ, ಎಲ್ಲಿ ಪಾಸ್ ಬೇಕು ಅಲ್ಲಿ ಜೋಡಿಸ್ತಿರ್ತೀವಿ. ಅಂದ್ರೆ ಆ ಸಣ್ಣ ಸ್ಪೇಸ್ ಬಹಳ ಅರ್ಥ ಕೊಡ್ತಿರ್ತದೆ.
1: ಖರೆಯದ,
0: ಇಡೀ ಒಂದು ಸಂದರ್ಶನ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ಅದನ್ನು ಎಬ್ಬಿಸಿ ನಿಲ್ಸೋದೆ ನನ್ನ ಪ್ರಕಾರ ಮಧ್ಯದಲ್ಲಿ ನಾವೇನ್ ಸಣ್ಣ ಮೌನಗಳನ್ನ ಸೇರಿಸ್ತಿರ್ತೀವಲ್ಲ ಅದು. ಸೊ ಮೌನದಲ್ಲಿ ಏನ್ ಶಕ್ತಿ ಅದಲ್ಲ ಅದನ್ನ ತಿಳ್ಕೊಳಕ್ ಇದು

0: ಕಂಡುಕೊಂಡಂತಹ ಈ ಆಕಾಶವಾಣಿ ಪ್ರಪಂಚ ಬಹಳ ದೊಡ್ಡದು. ಆದ್ರೆ ಇವತ್ತಿನ ಸಮಯ ಮಿತಿಯೊಳಗ ನಿಮಗೆ ಎಷ್ಟು ಹಂಚಿಕೊಳ್ಳಿಕ್ಕಾಗ್ತದೋ ಅಷ್ಟು ನಮ್ಮ ಶ್ರೋತೃಗಳು
1: ಪ್ರಯತ್ನವನ್ನ ಮಾಡ್ತೇನೆ. ಮತ್ತೆ ಇದೇ ನೆನಪಿನ ಸರಣಿಯಲ್ಲಿ ನಾನು ಎಷ್ಟೋ ದಿವಸ ಇರ್ತೀನಿ ಅಂತ ಹೇಳಬಲ್ಲೆ.
0: ಆಮೇಲೆ ತಾವು ಪ್ರಸಾರ ನಿರ್ವಾಹಕರಾಗಿ ಆಕಾಶವಾಣಿಯನ್ನು ಪ್ರವೇಶ ಮಾಡಿದ್ದು, ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳೊಳಗ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕಾರ್ಯ ಮಾಡಿರಿ ತಾವು. ಈ ಎಲ್ಲ ಕೆಲಸದ ಒಂದು ಸವಿ ಬುತ್ತಿ ನಿಮ್ ಜೊತೆಗದ, ಅದರೊಳಗಿನ ಬಹಳ ಮುಖ್ಯವಾದ ಸಂಗತಿಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೋಬೇಕು ಅನ್ನೋದು ನನ್ನ ಆಸೆ. ಮೊದಲಿಗೆ ಈ ಆಕಾಶವಾಣಿ ಅನ್ನುವಂತಹ ಪ್ರಪಂಚ ಯಾವ ರೀತಿಯಿಂದ ತಮ್ಮನ್ನ ಬರೆಸೆಳೆಯಿತು ಅಂತ ಅಂದ್ರೆ, ಅದಕ್ಕಾಗಿ ಒಂದು ಸ್ಫೂರ್ತಿ ಪ್ರೇರಣೆ ಅಂತಿರ್ತದಲ್ಲ, ಯಾವ್ದದು?
1: ನನಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ಕನಸು. ಯಾಕೆಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿನೇ ನಾನು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಬರ್ತಿದ್ದೆ ಯುವಾಣಿ ವಿಭಾಗಕ್ಕೆ. ಘಟಾನುಘಟಿಗಳನ್ನ ಇಲ್ಲಿ ಕಾಣ್ತಿದ್ದೆ ನಾನು ಅವಾಗ
0: ಧಾರವಾಡ
1: ಆಕಾಶವಾಣಿನಲ್ಲಿ. ನಾನು ಧಾರವಾಡದಲ್ಲಿ ಜರ್ನಲಿಸಂ MA ಮಾಡ್ತಾ ಇದ್ದೆ. ಅವಾಗ ಏನೋ ಒಂದು ಕಾರ್ಯಕ್ರಮ ಬೇಕು, ಇಂತಹದೊಂದು ವಿಶೇಷ ಕೆಲವು ದಿನಗಳು ಬರ್ತಾವಲ್ಲ, ಇಂಥವ್ರ ಬಗ್ಗೆ ಬೇಕು, ಹಿಂಗೇನಾರ ಇದ್ದಾಗ ಇಲ್ಲಿ ಅಧಿಕಾರಿಗಳೇ ಇಂಥದೊಂದು ಟಾಕ್ ಬೇಕಾಗಿದೆ ಮಾಡ್ಕೊಂಡ್ಬರ್ರಿ ನಾಳೆನೆ ಅಂತಂದ್ರೆ ಹಗಲು ರಾತ್ರಿ ಕುತ್ಕೊಂಡು ಬರಿತಿದ್ದೆ. ಅದು ಒಂಥರ ಈ ಆಕಾಶವಾಣಿ ಬರೀ ಒಂದು 10-5 ಇರೋ ಆಫೀಸ್ ಅಲ್ಲ. ಇದರಲ್ಲಿ ಅಂದ್ರ ಆಕಾಶದ ತುಂಬಾ ಯಾವ್ದಾವ್ದೋ ಮನೆಯೊಳಗೆ ಹೋಗ್ತದ, ಯಾರಿಗೋ ಸ್ಫೂರ್ತಿ ಆಗ್ತದೆ. ನಾವು ನೋಡಿರೋದೇ ಇಲ್ಲ ಅವ್ರನ್ನ, ಅವ್ರಿಗೆ ನಾವು ಶಕ್ತಿ ತುಂಬತೀವಿ, ವಿಚಾರಗಳನ್ನ ತುಂಬತೀವಿ. ಈ ಸಂಸ್ಥೆಯೊಳಗೆ ಒಮ್ಮೆ ಕೆಲಸ ಮಾಡ್ಬೇಕಲ್ಲ ಅಂತ ನಂಗೆ ಬಹಳ ಅನಿಸ್ತಿತ್ತು,
0: ಆಸೆ ಆಗಿತ್ತು.
1: ಅವಾಗ ಆಮೇಲೆ ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವ್ರನ್ನೇ ಕಾಣ್ತಿದ್ದೆ ನಾನು. ಒಂದು ಆಫೀಸ್ ಅಲ್ಲಿ ಹೋದಾಗ ಒಬ್ಬ ಕ್ಲರ್ಕ್, ಒಬ್ಬರು ಆಫೀಸರ್ ಈ ತರ ಇರ್ತಾರೆ, ಒಂದು ಆಫೀಸಿನ ಕಲ್ಪನೆ ಇರ್ತದ ನಮಗೆ. ಬಟ್ ಆಕಾಶವಾಣಿಗೆ ಬಂದ್ರೆ ಆ ತರ ಇರ್ತಿರ್ಲಿಲ್ಲ. ಎಂತೆಂತ ಸ್ಟಾಲ್ ವಾರ್ಡ್ಸ್ ಅನ್ನು ನೋಡಿದಾಗ ಅರೆ ಇಂಥವ್ರ ಜೊತೆ ಕೆಲಸ ಮಾಡ್ಬೇಕಲ್ಲ ಅಂತ ನನ್ಗೆ ಅವಾಗ್ಲೇ ಅನಿಸ್ತಿತ್ತು. ನಾನು ಅವಾಗ ನಿನಗೆ ಸತ್ಯ ಹೇಳ್ತೀನಿ, ನಾನು ಆಕಾಶವಾಣಿ ಅನೌನ್ಸರ್ ಪರೀಕ್ಷೆ ಬರೆದಿದ್ದೆ, ನಾನು ಪಾಸ್ ಆಗಿದ್ದೆ. ನನಗೆ ಇಲ್ಲಿ ಅವರು ಫೋನ್ ಮಾಡಿನೂ ಹೇಳಿದ್ರು, MSK ಪ್ರಭು ಅಂತ ಅಧಿಕಾರಿ ಇದ್ರು
0: ಅವಾಗಿದ್ರು, ಹೌದು,
1: ಅವ್ರು ಹೇಳಿದ್ರು ನಿಮ್ಗೆ ಆರ್ಡರ್ ಬರ್ತದ ಅಂತ ಹೇಳಿ. ನಾನು ಅವಾಗ ಜರ್ನಲಿಸಂ MA ಮುಗಿಸಿ ಸಂಯುಕ್ತ ಕರ್ನಾಟಕದಲ್ಲಿ ಸಬ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೆ. ಪ್ರಿಂಟ್ ಮೀಡಿಯಾ ಲೋಕನವೇ, ಅದು ಕಮ್ಯುನಿಕೇಶನ್, ಇದು ಕಮ್ಯುನಿಕೇಶನ್, ಅದು ಪ್ರಿಂಟ್ ಮೀಡಿಯಾ, ಇದು ಮಾತಿನ ಮೀಡಿಯಾ. ನನಗೆ ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಬರ್ತದ ಆರ್ಡರ್ ಅಂತ ಹೇಳಿ. ಆಯ್ತು, ಬಂದ್ಮೇಲೆ ನಾನು ಈ ರಿಸೈನ್ ಮಾಡ್ತಿರೋ ಮಾಡ್ಬೇಡ್ರಿ ಅಂದ್ರು. ನಾನು ಇಲ್ರಿ ಬರ್ಲಿ, ಬಂದ್ಮೇಲೆ ನಿಧಾನಕ್ಕೆ ಮಾಡ್ತೀನಿ, ಅದೇನ್ ಸಮಸ್ಯೆ ಇಲ್ಲ ನಂಗೆ. ಅದ ಏನೋ ಆಫೀಷಿಯಲ್ ಏನೋ ಸಮಸ್ಯೆಗಳಾಯ್ತು, ಆರ್ಡರೇ ಬರ್ಲಿಲ್ಲ, ಅದು ಫುಲ್ ಆರ್ಡರೇ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ನನಗೆ ಬಹುಶಃ ಇಲ್ಲಿ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿ ಬರೋ ಯೋಗ ಇತ್ತು. ಯಾಕಂದ್ರೆ ನನ್ನ ನಂಬಿಕೆ ಅದು ಎಷ್ಟು ಜನ ನಂಬ್ತಾರ ಅವ್ರವ್ರ ವ್ಯಕ್ತಿಗತ ನಂಬಿಕೆ. ನನ್ನ ನಂಬಿಕೆ ಏನಂದ್ರೆ ಎಲ್ಲ ಭಗವಂತನ ಕೈಯಲ್ಲಿ ಇರ್ತದ, ಅವನೇ ಪ್ಲಾನ್ ಮಾಡಿರ್ತಾನ, ಎಕ್ಸಿಕ್ಯೂಟ್ ಮಾಡ್ತಿರ್ತಾನ, ಅವ್ನ ನಂಬ್ಕೊಂಡು ಮುಂದೆ ಹೋಗೋದಷ್ಟೇ ನಮ್ ಕೆಲ್ಸ, ಸುಖ ದುಃಖ ಎರಡು ಅವನ ಪ್ಲಾನಿಂಗ್ ನಲ್ಲೇ ಇರ್ತದಂತ ನನ್ನ ಒಂದು ನಂಬಿಕೆ. ಆಕಾಶವಾಣಿ ನಭೋವಾಣಿ ಅಂತ ಬೇಂದ್ರೆ ಅವ್ರು ಕರಿತಿದ್ರು. ಅದು ಯಾಕೆ ನಭೋವಾಣಿ ಅಂತ ನನ್ಗೆ ಇಲ್ಲಿ ಬಂದಾಗ ಅರ್ಥ ಆಯ್ತು. ಯಾಕಂದ್ರೆ ಇದು ಬರೀ ಒಂದು ಆಫೀಸ್ ಅಲ್ಲ, ಒಂದು ಕಚೇರಿ ಅಲ್ಲ, ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಬ್ಬ ಮನಸ್ಸಿಗೆ ಒಂದು ಸಂಸ್ಕಾರವನ್ನ ತಲುಪಿಸುವಂತ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಒಂದು ಪೂರ್ವ ಜನ್ಮದ ಸುಪುಣಿತ ಅಂತ ನಂಗೆ ಅನಿಸ್ತು. ಹೇಳಿದ್ರಿ ಬಾನುಲಿ ಭಿತ್ತಿ ಅಂತ ಹೇಳಿ, ಅದ್ರೊಳಗಿನ ಒಂದು ಚಿಕ್ಕ ಬಿಂದು ನಾನು. ಆದ್ರೆ ಅದ್ರೊಳಗೆ ಕೆಲಸ ಮಾಡಿದ ವೃತ್ತಿಯನ್ನು ಮಾಡಿದ ಸಮಾಧಾನ ಎಷ್ಟದಲ್ಲ ಅದು ಅಸೀಮ, ಅದಕ್ಕೆ ಲೆಕ್ಕನೇ ಇಲ್ಲ. ಒಂದು ಕಚೇರಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಪೆನ್ಷನ್ ಎಷ್ಟು ಬಂತು, ಇನ್ಕ್ರಿಮೆಂಟ್ ಎಷ್ಟು ಬಂತು, ಹಿಂಗ್ ನೋಡ್ತಿರ್ತಾರೆ ಯೂಶುವಲಿ. ನಾವು ಇನ್ನು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವ್ರ ಅನುಭವ ಹೆಂಗಿರ್ತಂದ್ರೆ, ನಾವು ಅವ್ನ್ ನೋಡ್ತಿರಂಗಿಲ್ಲ, ಅದು ಕ್ಯಾಲ್ಕುಲೇಷನ್ ನಮ್ ಕೊನೆವರೆಗೂ ಐಡಿಯಾ ಬರುದೇ ಇಲ್ಲ. ಏನ್ ಬಂತು ಅಕೌಂಟಿಗೆ, ಬಿತ್ತು ಬಿತ್ತು ಅಷ್ಟೇ. ನಾವು ಯಾವ ಕಾರ್ಯಕ್ರಮ ಮಾಡಿದ್ವಿ ಅದ್ರ ಯಾರನ್ನೋ ಎಂಟ್ರಿ ಮಾಡಿದ್ ನೆನಪಿರ್ತಾವ, ಎಲ್ಲೋ ಮಗುನ್ ಮಾತಾಡಿಸಿದ್ ನೆನಪಿರ್ತಾವ, ನಮ್ ಕಾರ್ಯಕ್ರಮ ಕೇಳಿ ಯಾರಿಗೋ ಅನುಕೂಲ ಆಗಿದ್ ನೆನಪಿರ್ತಾವ, ಅವು ನೆನಪಿನ ಒಂದು ಭಿತ್ತಿಯೊಳಗ ಓಡಾಡ್ತಾನೆ ಇರ್ತಾವ. ಸೊ ನಾ ಆಕಾಶವಾಣಿ ಜೊತೆ ಈಗೂ ಇದ್ದೀನಿ ಅನ್ನೋ ಭಾವನೆ ನಂದು.
0: ಖರೆ ಇದ್ದೇ ಇದ್ದೀರಿ ನೀವು. ಆಮೇಲೆ 1989 ನಿಮ್ಮ ಪ್ರವೇಶ,
1: ಪ್ರಸಾರ ನಿರ್ವಾಹಕಿಯಾಗಿ ಆಕಾಶವಾಣಿ ಬಂದೆ. ಒಂದು 14-15 ವರ್ಷ ಇಲ್ಲಿ ಕೆಲಸ ಮಾಡಿದೆ ಧಾರವಾಡದಲ್ಲಿ, ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡಿದೆ ನಾನು. ಅವಾಗ ಸಾಹಿತ್ಯ ಮ್ಯೂಸಿಕ್ ಎಲ್ಲಾ ಕಡೆನೂ ಕೆಲಸ ಮಾಡಿದ್ವಿ. ಆಕಾಶವಾಣಿ ಅನುಭವ ಏನಂತಂದ್ರೆ, ಸಮಯ ಜೊತೆ ಏನ್ ಜೂಜಾಡ್ತೀವಲ್ಲ, ಅದ್ಭುತ ಅನುಭವ. ಅಷ್ಟೇ ಸ್ಟ್ರೆಸ್ ಇರುವಂತ ಕೆಲಸ. ಒಂದ್ ಫೈಲ್ ನೀವು 2 ನಿಮಿಷ ನಿಲ್ಲಿಸಬಹುದು, ಆದ್ರೆ ಇದು ಹಂಗಾಗೋದಿಲ್ಲ. ನೀವು ಆ ಸೆಕೆಂಡಿಗೆ ಅಲ್ಲಿ ಇರ್ಬೇಕಂದ್ರೆ ಇರ್ಬೇಕು, ಆ ಸೆಕೆಂಡಿಗೆ ಏನ್ ಹೇಳ್ಬೇಕಂದ್ರೆ ಅದನ್ನ ಹೇಳ್ಬೇಕು, ಇಷ್ಟೇ ಸಮಯದಲ್ಲಿ ಹೇಳಿ ಮುಗಿಸ್ಬೇಕು. ಅದೇನ್ ಸಮಯ ಜೊತೆ ಜೂಜಾಡ್ತೀವಲ್ಲ, ಅದು ಬಹಳ ಅದ್ಭುತ ಅನುಭವ. ಜೊತೆಗೆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಕೆಲಸ ಆದ್ಮೇಲೆ ಅದು ರುಟೀನ್ ಆಗ್ಬಿಡ್ತದೆ, ಅದರಲ್ಲಿ ಬದಲಾವಣೆ ಪ್ರಶ್ನೆಗಳನ್ನು ಹುಡುಕ್ತಾರ. ನಮ್ಮ ಆಕಾಶವಾಣಿನಲ್ಲಿ ಹಾಗಾಗಲ್ಲ. ಅದೇ ಚಿಂತನ ಇಡೀ ಸರ್ವಿಸ್ ಉದ್ದಕ್ಕೂ ಕೇಳ್ಕೊಂಡ್ ಬಂದೆ. ಬಟ್ ಅದೇ ಚಿಂತನ ಬೇರೆ ಇರ್ತದೆ. ಅದೇ ವಿಷಯದ ಮೇಲೆ ಇವತ್ ಬೇರೆಯವ್ರು ಮಾತಾಡ್ತಾರ, ಕೇಳಿದವರು ಬೇರೆ ಅಭಿಪ್ರಾಯ ಕೊಡ್ತಾರ. ಸೊ ಎವ್ರಿ ಡೇ ಇಸ್ ಅ ಫ್ರೆಶ್ ಡೇ, ಎವ್ರಿ ಮಿನಿಟ್ ಇಸ್ ಅ ಫ್ರೆಶ್ ಮಿನಿಟ್. ಆಕಾಶವಾಣಿ ಉದ್ಯೋಗದಲ್ಲಿ
0: ಪ್ರತಿಯೊಂದು

0: ಒಂದು ಕಾರ್ಯಕ್ರಮ ಕೂಡ ಹೊಸ ಪ್ರಯೋಗ.
1: ಹೌದು ಹೌದು ಹೌದು. ಆಮೇಲೆ ಆಕಾಶವಾಣಿ ನನಗೆ ಕೊಟ್ಟಿದ್ದೇನು ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ 30 ಮಿನಿಟಿನ ಸಂದರ್ಶನ ಇರೋದ್ರಿಂದ ನನಗೇನ್ ಹೇಳ್ಬೇಕು. ಅದು ಅಂದ್ರೆ ಆಕಾಶವಾಣಿ ಕಟ್ಟಿ ಕೊಟ್ಟಂತಹದ್ದು ಬದುಕಿನ ಬುತ್ತಿ ಕಟ್ಕೊಡ್ತು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಜೀವನಕ್ಕೆ ಏನ್ ಬೇಕು, ಮಾತು ಬೇಕು ಬದುಕಿಗೆ. ಏನ್ ನಾವು ಅರ್ಧ ನಮ್ಮ ಆಯುಷ್ಯ ಕಳೆಯೋದೇ ಮಾತಿನಲ್ಲಿ, ಆದ್ರೆ ಮೌನದಲ್ಲಿನೂ ಆಯುಷ್ಯ ಕಳಿಬೇಕು. ಮೌನದೊಳಗೆ ಬಹಳ ಶಕ್ತಿ ಇದೆ ಅಂತ ಹೇಳ್ಕೊಟ್ಟಿದ್ದು ಆಕಾಶವಾಣಿ. ಮಾತು ಮತ್ತು ಮೌನ ಏನು ಇರಬೇಕು, ಮಾತು ಹೆಂಗಿರ್ಬೇಕು, ಎಷ್ಟು ಮಾತಾಡಬೇಕು. ಕಣಿವೆಯವರು ಹೇಳ್ತಾರ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ ಅಂತ. ಮೃದುವಚನ ಹೆಂಗ್ ಜಗತ್ತನ್ನ ಗೆಲ್ತದ ಅನ್ನೋದನ್ನ ಕಂಡ್ಕೊಂಡಿದ್ದೆ ಆಕಾಶವಾಣಿಯಲ್ಲಿ ಈ ಉದ್ಯೋಗದಲ್ಲಿ. ಮೇಡಮ್ ನೀವು ಅವತ್ತು ಹಿಂಗ್ ಹೇಳಿದ್ರಿ, ನಮ್ಗೆ ಎಷ್ಟು ರಿಲೀಫ್ ಆತ್ರಿ ಅಂತ ಯಾರೋ ಹೇಳಿದಾಗ ಸಾರ್ಥಕಲ ಅದೊಂದು ಮಾಡಿದ ಕೆಲಸ ಅಂತ ಅನಿಸ್ತಿತ್ತು.
0: ತಾವು ಪ್ರಸಾರ ನಿರ್ವಾಹಕರಾಗಿ ಧಾರವಾಡದ ಹೋಗಿ ಕೆಲಸ ಮಾಡಿದ್ರಿ.
1: ಧಾರವಾಡ ಆಕಾಶವಾಣಿಯಲ್ಲಿ ಇದ್ದಾಗ ಹೊಸ ಹೊಸ ನನ್ನ ಮಾಧ್ಯಮದ ಒಂದು ವಿದ್ಯಾರ್ಥಿಯಾಗಿ ಬಂದಿದ್ದಲ್ಲ, ನನಗೆ ಆಕಾಶವಾಣಿ ಇದ್ರ ಬಗ್ಗೆ ಒಂದು ಕಲ್ಪನೆ ಇತ್ತು. ನನ್ನ ನೇಬರ್ ಒಬ್ರು ಗೌರಿ ಅಂತಿದ್ರು, ಪ್ರಹ್ಲಾದ್ ಅಂತಿದ್ರು,
0: ಅವ್ರಿಗೆಲ್ಲ
1: ದೊಡ್ಡ ಹೆಸರು. ಅವ್ರಿಗೆ ಮನೆಗೆ ದಿನಾಲು ಆಕಾಶವಾಣಿ ಗಾಡಿ ಪಿಕಪ್ ಗೆ ಬರ್ತಿತ್ತು. ಅದ್ ನೋಡಿದಾಗ ಅನಿಸ್ತಿತ್ತು ನಂಗೆ ಒಮ್ಮೆರ ನಾನು ಆಕಾಶವಾಣಿ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿ. ಆ ಅವಕಾಶ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪರೀಕ್ಷೆ ಬರದೆ ಪಾಸ್ ಆಯ್ತು, ನನಗೆ ಇಲ್ಲೇ ಆರ್ಡರ್ ಕೊಟ್ರು. ಕೊಟ್ಟಾಗ ನನಗೆ ಧನ್ಯ ಅನಿಸ್ತು ಜೀವನ ಆಕ್ಚುಲಿ. ಆಮೇಲೆ 15 ವರ್ಷ ಸುಮಾರು ನಾನು ಧಾರವಾಡನಲ್ಲೇ ಇದ್ದೆ, ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡಿದೆ. ನನಗೆ ಬರಲಾರಂತ ಉರ್ದು ಭಾಷೆಯಲ್ಲೂ ಮಾಡಿದೆ, ಸಂಸ್ಕೃತ ಭಾಷೆಯಲ್ಲೂ ಕೆಲಸಗಳನ್ನು ಮಾಡಬೇಕಾಯ್ತು, ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿದೆ. ದೊಡ್ಡದನ್ನ ಸಣ್ಣದ ಹೆಂಗ್ ಮಾಡ್ಬೇಕು, ಸಣ್ಣದನ್ನ ದೊಡ್ಡದಂಗ್ ಮಾಡ್ಬೇಕು, ಈ ಕಾರ್ಯಕ್ರಮ ತಯಾರು ಹೆಂಗ್ ಮಾಡ್ಬೇಕು, ಆಮೇಲೆ ಏನು ಬರಲಾರ್ದವ್ರನ್ನು ಹೆಂಗ್ ಮಾತಾಡಿಸ್ಬೇಕು, ಬಹಳ ಬರೋರನ್ನ ಕಡಿಮೆ ಎಷ್ಟು ಮಾತಾಡಿಸ್ಬೇಕು. ಅಂದ್ರೆ ಇವು ಸೂಕ್ಷ್ಮ ಕುಸುರಿ ಕೆಲಸ ಅಂತಾರಲ್ಲ, ಇಂಥ ಕೆಲಸಗಳನ್ನ ಮಾಡುವುದನ್ನ ಸಮಯ ನನಗೆ ಇಲ್ಲಿ ಕಲಿಸ್ಕೊಡ್ತು.
0: ಒಂದು ರೀತಿಯ ಕೌಶಲ್ಯ ಅದು.
1: ಹೌದು ಹೌದು. ಶುಕ್ರವಾರ ಒಂದು ಇಂಗ್ಲಿಷ್ ಟಾಕ್ ಇರ್ತಿತ್ತು, ನಂಗೆ ಇಂಗ್ಲಿಷ್ ಟಾಕ್ ಸೆಕ್ಷನ್ ಇತ್ತು. ಇದ್ದಾಗ ಅದಕ್ಕೆ ಏನ್ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹೇಳಾರ್ದೆ ಮರೆತು ಹೋಗ್ಬಿಟ್ಟಿದ್ರು. ನಾನು ಹುಡುಕಾಡಿ ಲೈಬ್ರರಿಯಲ್ಲೆಲ್ಲ ಹುಡುಕಾಡಿ, ನನ್ಗೆ ಹೇಳ್ತಿ ಜ್ಯೋತ್ಸನ ಅಂತ ಲೈಬ್ರರಿಯಲ್ಲಿ ಇರ್ತಿಲ್ಲ, ನಾನು ಅವಳು ಬರೀ ಕಾರ್ಯಕ್ರಮಗಳನ್ನ ನೋಡಿ ಟೇಪ್ ಅಲ್ಲಿ ಕಾರ್ಯಕ್ರಮ ನೋಡಿ ನೋಡಿ ಬಹಳ ಚರ್ಚೆ ಮಾಡ್ತಿದ್ವಿ. ಇಂಗ್ಲಿಷ್ ಟಾಕ್ ತಗೊಂಡು ಎಡಿಟ್ ಮಾಡಿಕೊಟ್ಟಿದ್ದೆ. ಅವತ್ತು ಎಂಥ ರೆಸ್ಪಾನ್ಸ್ ಬಂದಿತ್ತು ಬೇಂದ್ರೆ ಅವ್ರ ಇಂಗ್ಲಿಷ್ ಭಾಷಣ ಕೇಳಿ ಅಂದ್ರ ನನಗೆ ಇನ್ನೂ ನೆನಪಾದ್ರೆ ಒಂಥರ ಥ್ರಿಲ್ ಆಗ್ತದೆ. ಅದು ಸಣ್ಣದು ದೊಡ್ಡದಿತ್ತು ಬಹಳ, ಅದನ್ನ 14 ನಿಮಿಷ ಕೇಳಿಸಿ ಮಾಡಿ ಕೊಟ್ಟಿದ್ದೆ. ಅದು ಎಷ್ಟಂದ್ರೆ ಎಲ್ಲ ಆಕಾಶವಾಣಿ ಆಫೀಸರ್ಸ್ ಬಂದು ಅಯ್ಯೋ ಎಷ್ಟು ಎಲ್ಲಿ ಹುಡುಕಿದ್ರಿ ಎಲ್ಲಿ ಹುಡುಕಿದ್ರಿ ಅಂತ ಕೇಳಿದ್ರು ಅವತ್ತು.
0: ಆಮೇಲೆ
1: ಆಮೇಲೆ ಯುವಾಣಿಯಲ್ಲಿದ್ದಾಗ ಹಿರೇಮಠ್ ಅಂತ ಹೇಳಿ ಒಬ್ರು ಅಧಿಕಾರಿ ಇದ್ರು. ಅವರು ಪ್ರತಿಯೊಂದು ನಾವು ಯುವಾಣಿ ವಿಭಾಗಕ್ಕಿದ್ದಾಗ ಮಾಡೋ ಕಾರ್ಯಕ್ರಮದಲ್ಲಿ ಬರೀ ಕಾರ್ಯಕ್ರಮ ಕೇಳ್ತಿರ್ಲಿಲ್ಲ, ಪ್ರತಿಯೊಂದು ಶಬ್ದ ಕೇಳ್ತಿದ್ರು. ಅವರು ಶಬ್ದ ಕೇಳಿ ನೀವು ಆ ಶಬ್ದ ಅಲ್ಲಿ ಹೇಳಿದ್ ಕರೆಕ್ಟ್ ಇತ್ತು ನೋಡ್ರಿ ಮೇಡಮ್, ಇದ್ರ ಬದಲು ಈ ಶಬ್ದ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಅಂದ್ರೆ ಅಂತವ್ರ ಕೈಯೊಳಗೆ ಕೆಲಸ ಮಾಡೋದೇ ಒಂದು ಅದ್ಭುತ ಅನುಭವ. ಅಲ್ಲಿ ಯುವಾಣಿಗೆ ಯುತ್ತಿಗಾಗಿ ಬಹಳ ಹೊಸ ಹೊಸ ಕಾರ್ಯಕ್ರಮ ಮಾಡ್ತಿದ್ವಿ. ಸಂಚಿಕೆ ಅಂತ ಒಂದು ಸಾಹಿತ್ಯದ ಕಾರ್ಯಕ್ರಮ ಇತ್ತು. ಅವರು ಕಾಯ್ತಿದ್ರು ನಾನು ಏನ್ ಟೈಟಲ್ ಕೊಡ್ತೀನಿ, ಆ ವಿಷಯ ಏನ್ ಕೊಡ್ತೀನಿ. ಆ ಪತ್ರಗಳದ್ದು ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಏನ್ ಸಬ್ಜೆಕ್ಟ್ ಕೊಡ್ತೀನಿ, ಹುಡುಗರು ಏನ್ ಪತ್ರ ಬರೀತಾರ, ಅವ್ರು ಕೇಳ್ತಿದ್ರು. ಆಮೇಲೆ ಈ ಸರ್ತಿ ವಿಷಯ ನೀವು ನಂಗೆ ಹೇಳಿಲ್ಲಲ್ರಿ, ಏನ್ ಕೊಟ್ಟಿರಿ ಅಂತ ಕೇಳ್ತಿದ್ರು. ಅದು ಒಂಥರ ಬಹಳ ಅದ್ಭುತ ಅನುಭವ. ಆಮೇಲೆ ಯುವಾಣಿ ಅಂತ ಕಾರ್ಯಕ್ರಮ ಎಲ್ಲಾ ತರದ ಕಾರ್ಯಕ್ರಮ, ಎಲ್ಲಾ ಸೆಕ್ಷನ್ ಏನ್ ಕಾರ್ಯಕ್ರಮ ಇರ್ತಾವ ಎಲ್ಲ ಯುವಾಣಿಗೆ ಇರ್ತಿತ್ತು. ಹಾಡೋ ಇರ್ತಿತ್ತು, ನಾಟಕನೂ ಇರ್ತಿತ್ತು. ಖೋ ಕಥಾ ಸರಣಿ ಅಂತ ಒಂದು ಕಥಾ ಸರಣಿ ಮಾಡಿದ್ವಿ. ಎಲ್ಲ ಯುವಕರೇ ಕಥೆ ಮುಖ್ಯ ಬರಹಗಾರ ಇಡೀ ಕಥೆ ಮೊದಲು ಕೊಟ್ಬಿಟ್ಟಿದ್ರು. 23-32 ಕಂತಲ್ಲಿ ಬೇರೆಯವರ ಕಥೆಗಳನ್ನ ಬರೀತಾ ಹೋದ್ರು ಒಂದೊಂದು ಎಪಿಸೋಡ್. ಮೂಲ ಕಥೆ ಬಿಟ್ಟು ಅದು ಏನೋ ಕಥೆ ಆಗ್ಬಿಟ್ಟಿತ್ತು. ಅದನ್ನ ಆಮೇಲೆ ಒಂದು ಪತ್ರಿಕೆಯವರು ಬಂದು ಕೊಡ್ರಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಪ್ರತಿ ಸೋಮವಾರ ನಮ್ಮಲ್ಲಿ ಪ್ರಸಾರ ಆಗ್ತಿತ್ತು, ಬುಧವಾರ ಪತ್ರಿಕೆಯೊಳಗೆ ಅದು ಸ್ಟೋರಿ ಬರ್ತಿತ್ತು.
0: ಅದೇ ರಾಜ್ಯದ ಯಾವ್ಯಾವ ಕೇಂದ್ರಗಳೊಳಗೆ ತಾವು?
1: ನಾನು ಹೊಸಪೇಟೆಯಲ್ಲಿ ಮಾಡಿದೆ, ಧಾರವಾಡದಿಂದ ಹೊಸಪೇಟೆಗೆ ವರ್ಗವಾಗಿ ಹೋದೆ, ಅಲ್ಲಿಂದ ಬಿಜಾಪುರದಲ್ಲಿ ಕೆಲಸ ಮಾಡಿದೆ, ಆಮೇಲೆ ಮತ್ತೆ ಹೊಸಪೇಟೆಗೆ ನನ್ನ ಟ್ರಾನ್ಸ್ಫರ್ ಆಯ್ತು. ಹೊಸಪೇಟೆಗೆ ಬಂದಾಗ ಅಲ್ಲಿ ಬಳ್ಳಾರಿ ಆಕಾಶವಾಣಿ ಬರ್ತದೆ, ಹೊಸಪೇಟೆ ಅಂಡರ್ ಅನ್ನ ಕೆಲಸ ಮಾಡ್ತಿತ್ತು. ಅದು ಮೊದಲು ಬರೀ ರಿಲೇ ಸೆಂಟರ್ ಇತ್ತು. ಅದನ್ನ ಕಾರ್ಯಕ್ರಮಗಳನ್ನ ಅಲ್ಲಿ ಉದ್ಘಾಟನೆ ಮಾಡೋ ಯೋಗ ನನ್ನ ಪಾಲಿಗೆ ಬಂತು. ಸೊ ಅಲ್ಲಿ ಕಾರ್ಯಕ್ರಮಗಳನ್ನ 2 ತಾಸಿನ ಸ್ಥಳೀಯ ಪ್ರಸಾರ ಶುರು ಆಯ್ತು. ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ಒಂದು ಮರೆಯಲಾರದಂತ ಬಹಳ ದೊಡ್ಡ ಜವಾಬ್ದಾರಿ. ಅದು ಬಳ್ಳಾರಿ ಹೊಸಪೇಟೆ ಅಂತಂದ್ರೆ ಅದು ಸಾಹಿತ್ಯ ಸಂಗೀತ ಜೊತೆಗೆ ನಾಟಕ ಕ್ಷೇತ್ರ, ರಂಗ ನಾಟಕಗಳು, ಆಮೇಲೆ ಬಯಲು ನಾಟಕಗಳು, ಅದೆಲ್ಲ ಅದರದೇ ಆದ ಒಂದು ಗತ್ತುಗಾರಿಕೆ ಇರುವಂತ ಪ್ರದೇಶ. ಅಂಥಲ್ಲಿ ಆ ಕಾರ್ಯಕ್ರಮ ಮಾಡಿದ್ದು, ಆ ಕೇಂದ್ರದಲ್ಲಿ ಕಾರ್ಯಕ್ರಮಗಳನ್ನ ಶುರು ಮಾಡಿಸಿದ್ದು, ಅದೆಲ್ಲ ಬಹಳ ಮರೆಯಲಾರದ ಅನುಭವ. ಆಮೇಲೆ ಹೊಸಪೇಟೆಗೆ ಹೋದಾಗ ಅದು ಸಣ್ಣ ಕೇಂದ್ರ, ಸ್ಥಳೀಯ ಪ್ರಸಾರ ಕೇಂದ್ರ. ಅದು ಸಣ್ಣ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೇ ಬಾಗಿಲ ತೆಗೆಯೋದು, ನಾವೇ ಎಡಿಟ್ ಮಾಡೋದು, ನಾವೇ ರೆಕಾರ್ಡ್ ಮಾಡೋದು, ಆ ಪರಿಸ್ಥಿತಿ. ಒಂದೇ ಮೈಕ್ ಇರೋದು, ಒಂದೇ ಸ್ಟುಡಿಯೋ ಇರ್ತದೆ. ಅಂತಲ್ಲಿ ಸರಣಿ ಕಾರ್ಯಕ್ರಮ ಮಾಡೋದು ಬಹಳ ಸವಾಲ್ ಇರ್ತಿತ್ತು. ಇನ್ನು ಯಾವ ರಿಯಾಲಿಟಿ ಶೋಗಳು ಇರ್ತಿರ್ಲಿಲ್ಲ, ಅವಾಗೆ ಹಾಡಕ್ಕೆ ಹೋಗಿಲ್ಲ.

0: ಅಂತ ಮಕ್ಕಳಿಗೊಂದು ಹಾಡಿನ ಕಾರ್ಯಕ್ರಮ ಮಾಡಿದ್ದೆ. ಬಹಳ ಅಂದ್ರೆ ಬಹಳ ಅದ್ಭುತ ಅನುಭವ ಮಕ್ಕಳ ಜೊತೆ ಕೆಲಸ ಮಾಡೋದು. ಅದು ಅಲ್ಲಿ ನಿರ್ಣಾಯಕರೇ ಮಕ್ಕಳಿಗೆ ಹಾಡು ಕಲಿಸ್ತಿದ್ರು. ನಾಲ್ಕು ತಾಸು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ಅದನ್ನ ಹಾಡ್ತಿದ್ರು, ಅದನ್ನ ರೆಕಾರ್ಡ್ ಮಾಡಿ ಆಮೇಲೆ ಸ್ಪರ್ಧೆಯ ಕಾರ್ಯಕ್ರಮ ಇರ್ತಿತ್ತು. ಆಮೇಲೆ ಅದಕ್ಕೆ ಪ್ರಸಾರಕರಿದ್ರು ಕಂಪ್ನಿಯವರು, ಅವರು ಅದಕ್ಕೆ ಕೊನೆಗೆ ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡ್ತಿದ್ರು. ಅಲ್ಲಿ ಅವರು ಎಲ್ಲಾ ಮಕ್ಕಳಿಗೂ ಅವರೇ ಬಹುಮಾನಗಳನ್ನ ಕೊಡ್ತಿದ್ರು. ಅದರ ಜೊತೆಗೆ ಏನು ಕಲಿಬೇಕು ಅನ್ನೋ ಆಸಕ್ತಿ ಮನೆಯಲ್ಲಿ ಅನುಕೂಲ ಇಲ್ಲದ ಮಕ್ಕಳಿಗೆ ಅವರೇ ಸ್ವತಃ ಫೀಸ್ ಕೊಟ್ಟು ಆಮೇಲೆ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಅವ್ರು ಕಲಿಸ್ತಿದ್ರು. ಆವಾಗ ನಾನು ಹೆಂಗ ಕಾರ್ಯಕ್ರಮ ಶುರು ಮಾಡಿದೆ ಅಂದ್ರೆ, ನಾನು ಗುಡಿ ಗುಂಡಾರಗಳನ್ನ ಓಡಾಡ್ತಿದ್ದೆ ಕಾರ್ಯಕ್ರಮಗಳಲ್ಲಿ. ಯಾವ ಹುಡುಗರು ಚಲೋ ಹಾಡ್ತಾವಲ್ಲ ಅವನ್ನ ಆಕಾಶವಾಣಿಗೆ ಕರ್ಕೊಂಬಂದು ಹಾಡಿಸಿ ಅವ್ರಿಗೆ ಆ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಕೊಟ್ಟು. ನನಗೆ ಇನ್ನೂ ನೆನಪದ, ಮಕ್ಕಳ ಕಡೆನೆ ಅನೌನ್ಸ್ಮೆಂಟ್ಸ್ ಮಾಡಿಸ್ತಿದ್ದೆ ನಾನು. ವಿಶ್ವ ಪ್ರಸಾರ ದಿನದ ದಿವಸ, ಮಕ್ಕಳ ದಿನಾಚರಣೆ ದಿವಸ ಒಂದು ಮಗು ಬಹಳ ಚಂದ ಹಾಡ್ತಿತ್ತು, ಬಹಳ ಬಡವ್ರ ಮನೆ ಹುಡುಗಿ ಅದು. ಅಕಿನ ಕರ್ಕೊಂಬಂದು ನಾನು ನೇರ ಪ್ರಸಾರದಲ್ಲಿ ನಾನು ಅವಳನ್ನ ಕರ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದೆ. ಸಣ್ಣ ಸ್ಥಳೀಯ ಕೇಂದ್ರಗಳಲ್ಲಿ ನೇರ ಪ್ರಸಾರಗಳು ಹೆಚ್ಚಿಗೆ ಇರ್ತಾವ. ಅದು ಮಾಡೋದು ಬಹಳ ಕಷ್ಟದ ಕೆಲಸ, ಜೊತೆಗೆ ಅಷ್ಟೇ ಥ್ರಿಲ್ ಕೊಡುವಂತ ಕೆಲಸ. ಹಿಂಗಾಗಿ ನಾವು ಮಹಿಳಾ ಕಾರ್ಯಕ್ರಮ ಅಲ್ಲಿ ಮಾನಿನಿ ಅಂತ ಒಂದು ಮಹಿಳಾ ಕಾರ್ಯಕ್ರಮ ಮಾಡಿದ್ದೆ. ಅಲ್ಲಿ ಒಂದ್ ದಿವಸ ಅಂತೂ ಆ ಕಾರ್ಯಕ್ರಮದಲ್ಲಿ ಯಾರೊಬ್ರು ಬಂದು ಹೇಳಿದ್ರು, ಇಲ್ಲ ಮೇಡಮ್ ನನ್ನ ಸಂಸಾರದ ತೊಂದ್ರೆ, ಮೂರು ಮಕ್ಕಳಿದ್ದು, ನಾ ಕೆನಾಲಿಗೆ ಬೀಳೋಣಂತ ಹೊಂಟ್ಬಿಟ್ಟಿದ್ದೆ ರೀ, ಹದಿಗುಂಟ ನಿಮ್ದು ಮಾನಿನಿ ಕಾರ್ಯಕ್ರಮ ಕೇಳ್ತಾ ಹೋದೆ. ಅವಾಗ ಅನಿಸ್ತು, ಏನೂ ಇಲ್ಲದ ಒಬ್ಬ ಕಾಲ ಕೈ ಇಲ್ಲದ ಒಬ್ಬ ಸಾಹಿತಿನ ಸಂದರ್ಶನ ಲೈವ್ ಮಾಡ್ತಾ ಇದ್ದೆ ಅವತ್ತು. ಅವ್ರು ಏನೂ ಇಲ್ಲದವರು ನಿಮ್ ಸ್ಟುಡಿಯೋವರೆಗೂ ಬಂದು ಮಾತಾಡಿ ನಾನು ಎದ್ ನಿಂತೀನಿ ಅಂತ ಹೇಳ್ತಾ ಇದ್ದಾರ. ನನಗೆ ದೇವ್ರು ಎರಡು ಕಾಲು ಎರಡು ಕೈ ಬಾಯಿ ಕಣ್ಣು ಎಲ್ಲ ಕೊಟ್ಟಾನ, ಏನೋ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಸಾಕೊಂಡು ಬದುಕೋಣ ಅನಿಸ್ ನಾ ತಿರುಗಿ ಬಂದಿರಿ ಅಂತ ಹೇಳಿದ್ರು.
1: ಅನುಭವ ಇದು.
0: ಆಮೇಲೆ ಹಾಡಕ್ಕೋಗಿಲೆ ಕಾರ್ಯಕ್ರಮ ಮಕ್ಕಳಿಗೆ ಹಾಡಿಂದಿತ್ತು, ಹಸಿರೇ ಉಸಿರು ಅಂತ ಹೇಳಿ ಪರಿಸರ ಸಂರಕ್ಷಣೆ ಬಗ್ಗೆ. ಸ್ಕೂಲಿಗೆ ಹೋಗ್ತಿದ್ವಿ ನಾವು ಎಕ್ಸ್ಪರ್ಟ್ ಕರ್ಕೊಂಡು, ಅಲ್ಲಿ ಅವ್ರ ಲೆಕ್ಚರ್ ಕೊಟ್ಟ ಮೇಲೆ ಅವ್ರ ಮಕ್ಕಳ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಿದ್ರು. ಒಂದ್ ಪುಟ್ಟ ಮಗು ಬಂದು ಒಬ್ರ ಎಕ್ಸ್ಪರ್ಟ್ ಗೆ ಪ್ರಶ್ನೆ ಕೇಳಿತ್ತು, ನಾನು ಕ್ಲಾಸ್ ಒಳಗ ಸೀಸ್ ಕೆತ್ತೀನಿ, ಅದು ಬಿದ್ದದ್ದು ಅದರದ್ದು ಎಲ್ಲ ವಕೀಲಿ ನಾನು, ಅದು ಎಲ್ಲ ಹಾಕಿದ್ರೆ ಅದು ಮತ್ತೆ ಭೂಮಿ ಒಳಗೆ ಮಣ್ಣಾಗ್ತದೆ ಅಂತ ಕೇಳಿತ್ತು. ಒಂದ್ ಪುಟ್ಟ ಮಗು, ಪಾಪ ಬಡವ್ರ ಮನೆ ಹುಡುಗಿ ಇತ್ತು, ಬಹಳ ಬ್ರಿಲಿಯಂಟ್ ಹುಡುಗಿ, ನನ್ ಜೊತೆ ಲೈವ್ ಮಾಡ್ತಾ ಇದ್ಲು ನೇರ ಪ್ರಸಾರದಲ್ಲಿ. ನನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಿ ಪುಟ್ಟ, ನಿನ್ಗೆ ಹೆಂಗ ಅನಿಸ್ತು ಅಂತ ಕೇಳಿದೆ. ಕೇಳ್ದ ಆ ಮಗು ಹೇಳ್ತು, ಅಕ್ಕ ನನ್ ತಲೆ ಬಹಳ ಶಾಂತ ಆಗ್ಯದಂತ, ನನಗೆ ನಾನು ಅನ್ಕೊಂಡೆ ಕಾರ್ಯಕ್ರಮ ಇಷ್ಟೆಲ್ಲ ತಯಾರಿ ಮಾಡ್ಕೊಂಬಂದಾಳ ಅದಕ್ಕೆ ಹೇಳ್ತಾ ಇದ್ದಾಳಂತ. ಹೌದಾ, ಅಷ್ಟೆಲ್ಲ ಪ್ರಿಪೇರ್ ಆಗಿ ಬಂದ್ಯಾ ನೀನು ಅಂತ ನಾ ಕೇಳಿದೆ. ಇಲ್ಲಕ್ಕ, ಇವತ್ತು ನಾನು ಆಕಾಶವಾಣಿಗೆ ಹೊಂಟಿನಂತ ಹೇಳಿ ನಮ್ಮಅಮ್ಮ ಒಂದ್ ರೂಪಾಯಿದ್ದು ಕೊಬ್ಬರಿ ಎಣ್ಣೆ ತಗೊಂಬಂದು ನನ್ನ ತಲೆ ಕಚ್ಚಾಳ, ಬಹಳ ತಿಂಗಳಾಗಿತ್ತು ನಾ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅಂತ ಹೇಳ್ತದು ಮಗು. ಅಂತಂದ್ರೆ ಯಾಕೆ ಹೇಳ್ತಾ ಇದ್ದೀನಂದ್ರ, ಆಕಾಶವಾಣಿ ಎಂತೆಂತ ಅನುಭವಗಳನ್ನ ಕೊಡ್ತಾ ಅಂದ್ರ, ನಾವ್ ಯಾರು, ನಾವ್ ಏನು, ನಾವ್ ಎಲ್ಲಿದ್ದೀವಿ, ನಾವ್ ಯಾಕೆ ಬಂದೀವಿ, ನಮ್ ಕೆಲಸಗಳೇನು, ನಮ್ ಕರ್ತವ್ಯಗಳೇನು, ಹೆಜ್ಜೆ ಹೆಜ್ಜೆಗೂ ಮಿನಿಟ್ ಮಿನಿಟ್ಗೂ ಎಚ್ಚರಿಸುವಂತ ಒಂದು ಇದು.
1: ವಿಜಯಪುರ ಕೇಂದ್ರದೊಳಗೂ ಕಾರ್ಯ ಮಾಡಿ.
0: ಹೌದು, ವಿಜಯಪುರ ನಾನು ಹೊಸಪೇಟೆಯಲ್ಲಿ 7 ವರ್ಷ, 2 ಟೆನ್ಯೂರ್ ಹೊಸಪೇಟೆ, 2 ಟೆನ್ಯೂರ್ ವಿಜಯಪುರ, ಅಲ್ಲಿ ಕೆಲಸ ಮಾಡಿದೆ. ವಿಜಯಪುರ ಬಹಳ ನೇರ ಮಾತಿನ ಜನರಲ್ಲಿ ಸ್ವಚ್ಛ ಮನಸ್ಸು. ಆಮೇಲೆ ಅಲ್ಲಿ ಆಕಾಶವಾಣಿ ಕೇಂದ್ರ ಊರು ಬಿಟ್ಟು ಬಹಳ ಹೊರಗಿತ್ತು, ಅಲ್ಲಿ ನೇರ ಪ್ರಸಾರ ಆರಂಭ ಮಾಡಿದೆ ನಾನು. ಸಿನಿಮಾ ಹಾಡೆಂದು ಕೇಳಿ ತಕ್ಷಣ ಹಾಡು ಹಾಕೋದು, ಎಲ್ಲ ಅನೌನ್ಸರ್ ಹೆದರ್ಕಿ, ಹಾಡು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಮೇಡಮ್, ಅವ್ರೇನೋ ಕೇಳ್ತಿರ್ತಾರೆ, ಏನ್ ಮಾಡ್ಲಿ ಮೇಡಮ್ ಅಂತ. ಅವ್ರ ಹಿಂದೆ ನಿಂತು ನಿಂತು ಅವ್ರಿಗೆ ಸಪೋರ್ಟ್ ಮಾಡಿ ವಿದ್ಯೆ ಒಂದೇ ಕೊಟ್ಟಷ್ಟು ವೃದ್ಧಿ ಆಗುವಂತ ಒಂದು ಇದು ಅಂತ ಹೇಳಿ. ವಿಜಯಪುರ ಆಕಾಶವಾಣಿ ಅನುಭವ ಹೇಳ್ಬೇಕಂದ್ರೆ, ಅಲ್ಲಿ ಒಬ್ಬ ರೈತರ ಇಂಟರ್ವ್ಯೂ ಮಾಡ್ಲಿಕ್ಕೆ, ರೈತರ ಇಂಟರ್ವ್ಯೂ ಮಾಡ್ಬೇಕಾದ್ರ ಹೊಲದಲ್ಲಿ ಏನ್ ಕೆಲಸ ಮಾಡ್ತೀರಿ ಅಂತ ಕೇಳಿದೆ. ಭಕ್ತಿ ಮಾಡ್ತೇನ್ರಿ ಅಂತ ಹೇಳ್ಬಿಟ್ರು ಅವರು. ನನ್ನ 30 ನಿಮಿಷ ಸಂದರ್ಶನ ಅಲ್ಲಿಗೆ ಮುಗಿದೋಯ್ತು, ನಾನು ಆ ಉತ್ತರ ನಿರೀಕ್ಷಣೆ ಮಾಡಲಿರೋ. ನನ್ಗೆ ಇಡೀ ಸ್ಟುಡಿಯೋದೊಳಗೆ ಒಂದು ಚಕ್ಕಂತ ಬೆಳಕು ಬಿದ್ದಂಗ ಅನಿಸ್ತು. ಅಂದ್ರ ರೈತರು ಅನ್ನದಾತರು, ಆದ್ರೆ ಅವ್ರು ಮಾಡೋದು ಭಕ್ತಿ ಪಂಥ, ಅದು ಭೂಮಿಯ ಜೊತೆ ಒಡನಾಟ ಸಣ್ಣ ಮಾತಲ್ಲ. ಅವಾಗೆ ನಾನು ಬೇಂದ್ರೆಯವರ ಒಂದು ಕಾವ್ಯ ಇಟ್ಕೊಂಡು ಇದು ರತ್ನಗರ್ಭದ ಆಹ್ವಾನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ದೆ ನೆನಪದು. ಹೀಗಾಗಿ ಅಲ್ಲೂ ಬಹಳ ಅಂದ್ರೆ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಆಮೇಲೆ ಆಕಾಶವಾಣಿ ಪರಿಸರನು ಬಹಳ ಚಂದ, ಅಲ್ಲಿ ಅಲ್ಲಿ ಗಿಡಗಳನ್ನು ಹಚ್ಚುವಂತ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡಿದ್ದೆ ನಾನು. ಡಿಸಿ ಅವರು ಎಲ್ಲ ಬಂದು ಬಹಳ ಇದನ್ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಜಾಯಿನ್ ಆದ ಹೊತ್ತಿಗೆನೆ ಸಾಹಿತ್ಯ ಸಮ್ಮೇಳನ ಇತ್ತು ಒಂದೇ ವಾರಕ್ಕೆ. ಮುಖ್ಯ ಕವರೇಜ್ ಗಿಂತ ನಾನು ಮೊಬೈಲ್ ಕವರೇಜ್ ಅನ್ನ ನಾ ಮಾಡ್ತೀನಿ ಅಂತೇಳಿ ನಾ ಮೊಬೈಲ್ ತ್ರೂ ಹೊಸಪೇಟೆಯಲ್ಲಿ ನಾವು ಬಹಳ ಕಾರ್ಯಕ್ರಮ ಮಾಡ್ತಿದ್ವಿ. ಯಾಕಂದ್ರೆ ಹಂಪಿ ಬರ್ತದಲ್ಲಿ, ಹಂಪಿಯಲ್ಲಿ ಹೋಗಿ ಒಂದೊಂದೇ ಲೈನ್ ಸಿಗ್ನಲ್ ಇರುವಲ್ಲಿ ಹುಡುಕಾಡಿ ಹುಡುಕಾಡಿ ಲೈವ್ ಕಾರ್ಯಕ್ರಮಗಳನ್ನ ಬಹಳ ಅಂದ್ರೆ ಬಹಳ ಮಾಡ್ತಾ. ಹೊಸಪೇಟೆಯಲ್ಲಿ ಇದ್ದಾಗ ವಿಜಯಪುರದಲ್ಲಿ ಬಹಳಷ್ಟು ಕ್ಷೇತ್ರಗಳಿಗೆ ಹೋಗಿ ಎಲ್ಲ ಮಾಡಿದ್ವಿ. ಸಾಹಿತ್ಯ ಸಮ್ಮೇಳನ ಕವರೇಜ್ ನಮ್ಗೆ ಸಿಕ್ಕಿತ್ತು ಅಲ್ಲಿ. ರಂದೀಪ್ ಅಂತ ಡಿಸಿ ಇದ್ರು ಅವಾಗ, ಅವರು ಅಲ್ಲಿ ಹಿಂಗ್ ದಾಟಿ ಹೋಗ್ತಾ ಇದ್ರು. ನಾನು ಹೋದ ತಕ್ಷಣ ಅವ್ರ ಹತ್ರ ಹೋಗಿ ನಮ್ದು ಲೈವ್ ಮುಗಿತಾ ಇತ್ತು, ಮುಗಿತಾ ಇದ್ದಾಗನೇ ಸ್ಟುಡಿಯೋಗೂ ಮಾತಿನೊಳಗೆ ಸಿಗ್ನಲ್ ಕೊಟ್ಟು, ಇಲ್ಲ ಡಿಸಿ ಅವ್ರು ಸಿಗ್ತಾ ಇದಾರೆ, ಇನ್ನೊಂದ್ 5 ನಿಮಿಷ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಅವ್ರು ಮಾತಾಡ್ಸ್ಬಿಟ್ಟಿದ್ವಿ. ಅವ್ರು ಡಿಸಿ

0: ಫಸ್ಟ್ ಹೇಳಿದ್ದೆ ಅದು. ಅರೆ ನೀವು ಹೆಂಗ್ ಕವರ್ ಮಾಡ್ಲಿಕತ್ತೀರಿ, ನಂಗೂ ಕುತೂಹಲ ಇತ್ತರಿ, ಜನ ಚಕ್ಕಡಿ ಬಂಡಿ ಕಟ್ಕೊಂಡ್ ಬರ್ಲಿಕತ್ತಾರ ಆಕಾಶವಾಣಿಗೆ ಅಂತ. ಆ ನಂತರ ನಾವು ನಮ್ ಸ್ಟುಡಿಯೋ ಬಂದಾಗ ಮೊಬೈಲ್ ತೋರಿಸಿ ಕೇಳಿದ್ರು, ಮೇಡಮ್ ಯುವರ್ ಮೊಬೈಲ್ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅಂತ ಹೇಳಿ. ಬಹಳ ಅದ್ಭುತ
1: ವಿಶೇಷ ಅನುಭವ. ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ನೆನಪಿಸ್ಕೊಳ್ತಾ ಹೋದ್ರೆ
0: ಒಂದ್ ದೊಡ್ಡ ಸರಣಿನೇ ಆಗ್ಬಿಡ್ತದೆ.
1: ಈಗ ನೀವು ಮಾಡಿದಂತಹ ಈ ಕಾರ್ಯಕ್ರಮಗಳನ್ನ ಗುರುತಿಸಿ ಒಂದಷ್ಟು ಪ್ರಶಸ್ತಿಗಳು ಬಂದಾವ,
0: ನನಗೆ
1: ಬಹುಮಾನ ಬಂದಾವ, ಅದ್ರ ಬಗ್ಗೆ ಹೇಳ್ರಿ.
0: ಅಲ್ಲ ಅಂದ್ರೆ ವಾರ್ಷಿಕ ಪ್ರಶಸ್ತಿಗಳು ಬಂದಾವ, ಈ ಕೇಳುಗರು ಏನು ಇಂತ ರಿಯಾಕ್ಷನ್ಸ್ ಕೊಡ್ತಿದ್ರಲ್ಲ, ಇದೇ ಒಂದು ಬಹಳ ದೊಡ್ಡ ಬಹುಮಾನ. ಅಂತ ಬಹುಮಾನ ಬಹಳವ ನನ್ನ ಬ್ಯಾಗ್ ಅಲ್ಲಿ, ನಾನು ಬಹಳ ಜೋಪಾನವಾಗಿ ಕಾಯ್ದಿಟ್ಕೊಂಡೇನೆ ನೆನಪು ಮಾಡ್ಕೊಂಡಾಗ ಒಂದೊಂದು ಶಕ್ತಿ ಕೊಡುವಂತ ಇದು. ನನಗೆ ಲಾಡ್ಲಿ ಅಂತಾರಾಷ್ಟ್ರೀಯ ಒಂದು ಮೀಡಿಯಾ ಪ್ರಶಸ್ತಿ ಬಂದಿತ್ತು, ಒಂದ್ ಸಣ್ಣ ಜಿಂಗಲ್ 50 ಸೆಕೆಂಡಿನ ಒಂದ್ ಜಿಂಗಲ್ಲಿಗೆ ಲಾಡ್ಲಿ ಮೀಡಿಯಾ ಅವಾರ್ಡ್ ಬಂದಿತ್ತು. ಅದು ಹೈದರಾಬಾದಿಗೆ ಹೋಗಿ ಅವಾರ್ಡ್ ತಗೊಂಡ್ಬಂದಿದ್ದೆ.
2: ಯಾರದು? ನಾನು ನಿನ್ ಪುಟ್ಟ ಪಾಪ.
3: ನನ್ನ ಗರ್ಭದಲ್ಲಿ ಬೆಳೆಯೋ ಶಿಶು ಇದು. ನನ್ನ ಹೊಟ್ಟೆಲಿ ಉಲುಕದಾಗ್ಲೆಲ್ಲ ಮನಸ್ಸು ತುಂಬಿ ಬರುತ್ತೆ ಪುಟ್ಟ. ಯಾಕೆ ಮರಿ?
2: ಹೆಣ್ಣು ಪಾಪು ಅಂತ ನನ್ನ ಬೇಡಿಸ್ತಾರಂತೆ. ನೀನು ಬೇಡ ಬೇಡ ಅಂತ ಅತ್ತಾಗ ಹೊಟ್ಟೆಗೆ ಒತ್ತು ಹೋದ್ರಲ್ಲ ಅಮ್ಮ, ನೋವಾಯ್ತಾ?
3: ಹೌದು ಪುಟ್ಟ, ಹೌದು.
2: ಅಳ್ತಾ ಇದೀಯಾ?
3: ನೀನು ನಂಗ್ ಬೇಕು ಪುಟ್ಟ. ಅತ್ತೆ ಮಾವ ಗಂಡ ಎಲ್ಲರದು ಒಂದೇ ರಾಗ, ಹೆಣ್ಣು ಮಗು ಬೇಡ, ಹೆಣ್ಣು ಮಗು ಬೇಡ.
2: ನಾನು ಬೆಳೆದು ಓದಿ ತುಂಬಾ ಜಾಣ ಆಗ್ತೀನಮ್ಮ, ದೊಡ್ಡ ಕೆಲ್ಸ ಹಿಡಿದು ನಿನ್ನ ಅಪ್ಪನ ಚೆನ್ನಾಗ್ ನೋಡ್ಕೋತೀನಮ್ಮ. ನನ್ ಬದುಕೋಗ್ ಬೇಡ್ರಿ ಅಮ್ಮ.
4: ಭ್ರೂಣ ಹತ್ಯೆ ಅಕ್ಷಮ್ಯ ಹಾಗೂ ದಂಡನಾರ್ಹ ಅಪರಾಧ.
0: ಆಮೇಲೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಹೊಸಪೇಟೆನಲ್ಲಿ ಒಂದು ಹುಡುಗಿ, ನಮ್ಮ ಮನೇಲಿ ಟಾಯ್ಲೆಟ್ ಕಟ್ಟಲಿಲ್ಲ ಅಂತಂದ್ರೆ ನಾನು ಊಟಾನೆ ಮಾಡಲ್ಲ ಅಂತ ಉಪವಾಸ ಕೂತ್ಕೊಂಡಿದ್ಲು. ಆ ಹುಡುಗಿ ಸಂದರ್ಶನ ಮಾಡಿ ಅದ್ರ ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟಿದ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದದು. ಕೊಪ್ಪಳ DC ರಾಮಚಂದ್ರನ್ ಅಂತಿದ್ರು, ಅವರು ಬಹಳ ಖುಷಿಯಾಗಿ ಆಕೆ ಮನೆಗೆ ಹೋಗಿ ಆ ಹುಡುಗಿಗೆ ಟಾಯ್ಲೆಟ್ ಕಟ್ಟಿಸ್ಲಿಕ್ಕೆ, ಅವ್ರ ಮನೆ ಬಹಳ ಬಡವ್ರ ಮನೆ ಇತ್ತು, ಅವರು ಸ್ವತಃ ವ್ಯವಸ್ಥೆ ಮಾಡಿ ಕಟ್ಸಿಕೊಟ್ಟಿದ್ರು. ಅವರು ಅದನ್ನ ರಿಪೋರ್ಟ್ ರೆಡಿ ಮಾಡಿದ್ರು. ಹಿಂಗಾಗಿ ಮುಂದೆ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಆ ಹುಡುಗಿಯ ಹೆಸರು ಪ್ರಸ್ತಾಪ ಮಾಡಿದ್ರು. ಅದಲ್ಲದೆ ಒಮ್ಮೆ ಕೊಪ್ಪಳಕ್ಕೆ ಪ್ರಚಾರಕ್ಕೆ ಬಂದಾಗ ಆ ಹುಡುಗಿನ ಸ್ಟೇಜ್ ಮೇಲೆ ಕರೆಸಿ ಮೋದಿಯವರು ಸನ್ಮಾನ ಮಾಡಿದ್ರು. ಆ ಹುಡುಗಿಯ ಎಫರ್ಟ್ಸ್ ಬಗ್ಗೆ ನಾನೊಂದು ಕಾರ್ಯಕ್ರಮ ಮಾಡಿದ್ದೆ, ಮಲ್ಲಮ್ಮನ ಕಥೆ ಅಂತ, ಮಲ್ಲಮ್ಮ ಆ ಹುಡುಗಿ ಹೆಸರು. ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು.
5: ಮಲ್ಲಮ್ಮ, ಏ ಮಲ್ಲಮ್ಮ, ಬಯಲ್ ಕಡೆಗೆ ಹೋಗಿ ಬಂದೇನ?
6: ಇಲ್ಲಿ ಬಿಡವ,
5: ಹೋಗಿ ಬರ ಹೋಗು, ರೊಟ್ಟಿ ಮಾಡ್ತೀನಿ, ಬಿಸಿ ರೊಟ್ಟಿ ತಿಂದು ಸಾಲಿಗೆ ಹೋಗಕ್ಕೆ ಅಂತ.
6: ಇರ್ಲಿ ಬಿಡ್ಬೆ
5: ಅಯ್ಯ, ಈಟ್ ದಿನ ನೆಟ್ಟಿಗೆ ಹೋಗಿ ಬಂದಾಕಿ, ಹಿಂದ್ಯಾಕ ಬಡಿವಾರ ಮಾಡ್ತಿದಿ?
6: ಇಲ್ ಬಿಡ್ಬೆ, ಅಸಹ್ಯ ಅನ್ಸಕತ್ತೈತಿ, ಜನ ಓಡಾಡ್ತಿರ್ತಾರ, ಎಲ್ರು ಗೊತ್ತಿದ್ದವ್ರ ಹಾದ್ಯಾಗ ಮರ್ಯಾದಿ ಹೋದಂಗ ಅನಿಸ್ತೈತಿ, ಗೊತ್ತಿನ?
5: ಇದೊಳ್ಳೆ ಕತಿ ಆತಲ್ಲ ನಿಂದು.
6: ಯವ್ವಾ ಯವ್ವಾ, ಮನ್ಯಾಗ ಶೌಚಾಲಯ ಕಟ್ಸೋಣ್ಬೆ.
5: ಏನಂದಿ, ಮನ್ಯಾಗ ಶೌಚಾಲಯ ಕಟ್ಸೋದ? ತಲಿ ಕೆಟ್ಟೈತೇನ್ ನಿನಗ? ಎರಡು ಹೊತ್ತಿನ ತುತ್ತು ಹೊಂದ್ಸೋದ ಕಠಿಣ, ಅಂತಾದ್ರಾಗ ಶೌಚಾಲಯ ಕಟ್ಟಿಸ್ಬೇಕಂತ ದುಡ್ಡು ಎಲ್ಲಿಂದ ತರ್ತಿದಿ? ಹೋಗ ಹೋಗ, ಸುಮ್ನ ಬೈಲ್ ಹೋಗಿ ಬಾ.
6: ಹಂಗ ಅನ್ಬೇಡ್ಬಿ
5: ಮಲ್ಲಿ, ಇಲ್ಲದ ಹಠ ಬೇಡ ನಿಂದು.
6: ಯವ್ವ, ಶೌಚಾಲಯ ಕಟ್ಸೋತನ ಊಟನ ಮಾಡಂಗಿಲ್ಲ ನಾನು.
5: ಮಲ್ಲಮ್ಮ, ಇದೇನ ನಿನ್ ಹಠ?
7: ಮಲ್ಲಮ್ಮ ತನ್ನ ಹಠ ಬಿಡಲಿಲ್ಲ. ಊಟ ಮಾಡಿ 3 ದಿನ ಆಯ್ತು. ಮಲ್ಲಮ್ಮ ಸೊರಗಿ ನೆಲ ಹಿಡಿದ್ಲು, ಆದ್ರೆ ಊಟ ಮಾಡ್ಲಿಲ್ಲ.
0: ಅದು ನನ್ನ ರಿಟೈರ್ಮೆಂಟ್ ಒಂದೇ ವಾರ ಮೊದಲು ನಾನು ದಿಲ್ಲಿ ಹೋಗಿ ಆ ಅವಾರ್ಡ್ ತಗೊಂಡ್ ಬಂದೆ. ಆ ಅವಾರ್ಡ್ ಅಲ್ಲಿ ನನ್ಗೆ ಅವರು ಏನ್ ಅಂತ ಕೊಟ್ರಂದ್ರೆ ಒಂದು ಮೈಕ್ ಕೊಟ್ಟಿದ್ರು ಗಿಫ್ಟ್. ಆಕಾಶವಾಣಿ ಇದರಿಂದ ನನಗೆ ಕೊಟ್ಟಿದ್ದು ಏನು ಅಂತಂದ್ರ, ಒಂದು ಸ್ಮರಣಿಕೆ ಅಂತ ಕೊಡ್ತಾರಲ್ಲ,
1: ಅದನ್ನ
0: ಮೈಕ್ ಈಗೂ ನನ್ನ ಮನೆಯೊಳಗೆ ನನ್ ಮುಂದೆ ಇಟ್ಕೊಂಡೇನಿ. ನನ್ನ ಮೈಕ್ ಜೊತೆ 30 ವರ್ಷ ಕಳೆದಿದ್ದಕ್ಕೂ ಆ ಮೈಕ್ ನನ್ ಮನೆಗೆ ಬಂದಿದ್ದು ನನಗೆ ಬಹಳ ಆನಂದ ಕೊಡ್ತು. ಅದಲ್ಲದೆ ರಾಜ್ಯ ಮಟ್ಟದ ಸ್ಪರ್ಧೆನೂ ಇರ್ತದಲ್ಲ, ಅಲ್ಲಿ ಕನಕದಾಸರ ಹರಿಭಕ್ತಿ ಸಾರದ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೆ. ಆಮೇಲೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಪುಟ್ಟಗೌರಿಯ ಕಥೆ ಅಂತಂದು ಮಾಡಿದ್ದೆ. ಆಮೇಲೆ ರತ್ನಗರ್ಭದಾಹನ್ನು ಅಂತ ಹೇಳದಲ್ಲ, ಅದು ಹಿಂಗೆ 16 ಕಾರ್ಯಕ್ರಮಕ್ಕೆ ಪ್ರಶಸ್ತಿಗಳು ಬಂತು. ನನಗೇನ್ ಅನಿಸ್ತದ, ಅದನ್ನ ಬರೆದಿಡೋದು ನನಗೆ ಒಂದು ರೂಢಿ.
1: ಆಕಾಶವಾಣಿಯ ಕೆಲಸದ
0: ಜೊತೆಗೆ ಬರವಣಿಗೆ, ಹಾ, ಕಥೆಗಳನ್ನ ಬರೆಯೋದು ನನಗೆ ಹವ್ಯಾಸ ಮೊದಲಿಂದನು. ಹೊಸಪೇಟೆಯಲ್ಲಿ ಇದ್ದಾಗನೇ 2 ಕಥಾ ಸಂಕಲನ ಬಂದಿತ್ತು, ಅವಳ ಕಥೆಗಳು ಅಂತ ಒಂದು ಕಥಾ ಸಂಕಲನ ಒಂದೇದ್ದು. ಆಮೇಲೆ ಅಮೃತಮಯಿ ಅಂತ 2ನೇ ಕಥಾ ಸಂಕಲನ, ರಂಗೋಲಿ ಅನ್ನೋ ಒಂದು ಕಥಾ ಸಂಕಲನ ನಾನು ವಿಜಯಪುರದಲ್ಲಿ ಇದ್ದಾಗ ಬಂತು. 3 ಕಥಾ ಸಂಕಲನಗಳು.

0: ಒಂದು ಬಂತು. ಅದಲ್ಲದೆ ನಾನು ಕಮ್ಯುನಿಕೇಶನ್, ಫೋಕ್ ಕಮ್ಯುನಿಕೇಶನ್ ಹೆಂಗ್ ಕೆಲಸ ಮಾಡ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅಂತ PhD ವಿಷಯ ನಂದು. ಅದೇ ವಿಷಯವನ್ನ ಇಟ್ಕೊಂಡು ಇನ್ನಷ್ಟು ಸಂಶೋಧನೆ ಮಾಡಿ ಹಾಡು ಕಟ್ಟಿದ ನಾಡು ಅಂತೇಳಿ ಒಂದು ಪುಸ್ತಕವನ್ನು ಬರೆದೆ.
1: ನನಗೆ ತಿಳಿದ ಮಟ್ಟಿಗೆ ಅನುರಾಧ, ಧಾರವಾಡ ವಿಶ್ವವಿದ್ಯಾಲಯದಿಂದ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ವಿಭಾಗದಿಂದ ಸಂಶೋಧನೆ ಮಾಡಿದವರು ತಾವು.
0: ಹೌದು, ಕನ್ನಡ ಮಾಧ್ಯಮದಲ್ಲಿ ಅದನ್ನ ನನ್ನ PhD ಪ್ರಬಂಧವನ್ನ ಬರೆದಿದ್ದು ನಾನು. ಯಾಕಂದ್ರೆ ನಾನು ಸಿಂಡಿಕೇಟ್ಗೂ ವಿವರಗಳನ್ನ ಕೊಡಬೇಕಾಯ್ತು, ಫೋಕ್ ಸಾಂಗ್ ಅನ್ನ ನಾವು ಅನುವಾದ ಮಾಡಿದ್ರೆ ಇಂಗ್ಲಿಷ್ಗೆ ಏನಾಗ್ತದೆ ಅಂತೇಳಿ ನನಗೆ ಅನುಮತಿ ಕೊಟ್ಟಿದ್ದಕ್ಕೆ ಕನ್ನಡದಲ್ಲಿ ನಾನು ಮಾಡಿದೆ. ಇತ್ತೀಚೆಗೆ ಗಾರ್ಗಿ ಇನ್ನೂ ಜೀವಂತವಾಗಿದ್ದಾಳೆ ಅಂತೇಳಿ ಒಂದು ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಮಂಗಲಾ ಅಟ್ಲೇಕರ್ ಅನ್ನೋರು ಮರಾಠಿಯಲ್ಲಿ ಬರೆದಿದ್ರು. ಅದು ಒಬ್ಬ ಹೆಣ್ಣು ಮಗಳ ಹೋರಾಟದ ಕತೆ. ಸ್ಮಶಾನದಲ್ಲಿ ದಿನಕರ್ಮಗಳನ್ನ ಮಾಡಿಸುವಂತ ಅಲಹಾಬಾದ್ ರಸೂಲಾಬಾದ್ ಘಾಟದಲ್ಲಿರುವಂತ ಒಬ್ಬ ಗುಲಾಬ್ ಬಾಯಿಯನ್ನ ಹೆಣ್ಣು ಮಗಳ ಜೀವನ ಕಥೆ ಅದು, ಅವಳ ಹೋರಾಟದ ಕತೆ. ನನಗೂ ಬಹಳ ಇಷ್ಟ ಆಗಿತ್ತು, ಒಂಥರ ಮೈಯಲ್ಲಿ ಶಕ್ತಿಯನ್ನ ತುಂಬುವಂತ ಕತೆ ಅನಿಸ್ತು. ಅದನ್ನ ನಾನು ಕನ್ನಡಕ್ಕೆ ಇತ್ತೀಚೆಗೆ ಅನುವಾದ.
1: ಬರವಣಿಗೆಯೊಳಗ್ ಕೂಡ ತಾವು ಸಾಕಷ್ಟು ಕೆಲಸ ಮಾಡಿರಿ. ಚಿದಂಬರ ಚರಿತಾಮೃತ ಕೂಡ ನೀವು?
0: ಹೌದು, ತತ್ವಜ್ಞಾನ ಫಿಲಾಸಫಿ ಪುಸ್ತಕ ಅದು. ಚಿದಂಬರ
1: ಆಸಕ್ತಿ,
0: ಮುರುಗೋಡದ ಚಿದಂಬರ ದೀಕ್ಷಿತರ ಒಂದು ಮಹಾಸ್ವಾಮಿಗಳ ಜೀವನ ಚರಿತ್ರೆ ಪಾರಾಯಣಕ್ಕಾಗಿ ಒಂದು ಪುಸ್ತಕ ಬರೆದೆ. ಈಗ ಒಂದು ಕವನ ಸಂಕಲನ ಸಿದ್ಧ ಆಗ್ತಾ ಇದೆ, ಮಕ್ಕಳಿಗಾಗಿ ಕವಿತೆಗಳನ್ನ ಬರೀತಾ ಇದೆ. ಅಲ್ಲ, ಮೈಕು ಪೆನ್ನು ಮತ್ತು ಅಡಿಗೆ ಮನೆ ಸೌಟು, ಇವು ಮೂರು ನನಗೆ ಬಹಳ ಇಷ್ಟವಾದ ಇನ್ಸ್ಟ್ರೂಮೆಂಟ್ಸ್.
1: ಈ ಸಂದರ್ಭದೊಳಗೆ ಇನ್ನೊಂದು ಮಾತನ್ನ ಕೇಳಬೇಕು ಅನುರಾಧ ಅವರಿಗೆ. ನಿಮ್ಮ ಮನೆಯವರು ಕೂಡ ಡಾಕ್ಟರ್ ಕೃಷ್ಣ ಕಟ್ಟಿ ಅಂತ ಆಕಾಶವಾಣಿಯ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಹೊಂದಿದ್ದಾರೆ. ಇಲ್ಲೇ ಕ್ಯಾಶುವಲ್ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡಿದವರು.
0: ಹೌದು, ಜೊತೆಗೆ ಅವರು ತಾತ್ಕಾಲಿಕ ಉದ್ಘೋಷಕರು ಆಗಿದ್ರು. ನನ್ನ ಆಕಾಶವಾಣಿ ಇಲ್ಲಿ ನಾನು ಧಾರವಾಡದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಕಾರ್ಯಕ್ರಮ ನಿರ್ವಾಹಕಿ, ಅವರು ಉದ್ಘೋಷಕರಾಗಿ ನನ್ನ ಜೊತೆ ಕೆಲಸ ಮಾಡ್ತಿದ್ರು. ಮದುವೆ ಆದ್ಮೇಲೆ ನಾನು ಆಕಾಶವಾಣಿಗೆ ಬಂದೆ. ಅವರು ಮೊದಲಿಂದಾನೇ ಇಲ್ಲಿ ಎಜುಕೇಶನ್ ಬ್ರಾಡ್ಕಾಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಿದ್ರು. ಅದಲ್ಲದೆ ನನ್ನ ಮಗ ಪಾರ್ಥ ಅಂತ, ಮಗನೂ ಕೂಡ ಚೈಲ್ಡ್ ಆರ್ಟಿಸ್ಟ್, ನಾಟಕಗಳನ್ನ ಮಾಡ್ತಿದ್ದ.
1: ತಮ್ಮ ಸೊಸೆ ಅಪೂರ್ವ ಅವ್ರನ್ನು ಕೂಡ
0: ಹೌದು ಆಕಾಶವಾಣಿಯಲ್ಲಿ, ಅವಳು ಭರತನಾಟ್ಯ ಪ್ರವೀಣೆ. ಇಲ್ಲಿ ಆ ಮನಿ ಅಂತೇಳಿ ಒಂದು ನಾಟಕ ನಾನು ಪ್ರೊಡ್ಯೂಸ್ ಮಾಡಿದ್ದೆ ಧಾರವಾಡ ಆಕಾಶವಾಣಿಯಲ್ಲಿ ಇದ್ದಾಗ. ಕೀರ್ತಿನಾಥ್ ಕುರುತ್ಕೋಟಿ ಅವರು ಬರೆದಂತ ಒಂದು ನಾಟಕ, ಅದು ಬಹಳ ದೊಡ್ಡ ನಾಟಕ, 3 ತಾಸಿಂದು. ಅದನ್ನ ನಾನು ಆಕಾಶವಾಣಿಗೆ ಒಂದೇ ತಾಸಿಗೆ ಹೊಂದಿಸಿ ಸುಮಾರು 16 ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಇದ್ರು. ಎರಡೇ ಎರಡು ದೊಡ್ಡ ಕ್ಯಾರೆಕ್ಟರ್ಸ್, 16 ಮಕ್ಕಳು ಅದರಲ್ಲಿ. ಅದು ಒಂದು ಬಹಳ ಆಕಾಶವಾಣಿಯಲ್ಲಿ ಅದ್ಭುತ ಅನುಭವ ನಂದು.
2: ಇದೇನ್ ಮುದುಕಪ್ಪ ಆಟದ ಪದ ನೆಪ್ಪಾದ್ವೇನ ಆ ಮನಿ ಕತಿ ಕೇಳಿದ್ರೆ?
3: ಏನ್ ಹೇಳಿ ತಂಗಿ, ಮುಪ್ಪಿನಾಗ ನೆಪ್ಪ ಊರ್ಗೋಲು.
0: ಹೀಗೆ ಹೇಳ್ತಾ ಹೋದ್ರೆ ಅದು 30 ನಿಮಿಷ ಅಲ್ಲ, 30 ದಿನ ಆದ್ರೂ ಮುಗಿಲಾರದ ಸಂದರ್ಶನ.
1: ನಮ್ಮ ಶ್ರೋತೃಗಳ ಬಗ್ಗೆ ಏನು ವಿಶೇಷವಾದ ಮಾತನ್ನು ಹೇಳ್ಬೇಕಂತೀರಿ?
0: ಶ್ರೋತೃಗಳು ಅಂತಂದ್ರೆ ಅವರು ನನ್ನ ಮನಸ್ಸಿನಲ್ಲಿ, ಮಾತಿನಲ್ಲಿ, ಇಲ್ಲ ಹೃದಯದಲ್ಲೇ ಇದ್ದಾರೆ. ಯಾಕಂದ್ರೆ ಅಭಿಮಾನಿ ದೇವರುಗಳು ಅಂತ ಹೆಂಗೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಹಂಗೆ ಇವರು ನಮ್ಮ ಅಭಿಮಾನಿ ದೇವರೇನೇ. ಯಾಕಂದ್ರೆ ಮಾತಿನ ಕೊಂಡಿಯಿಂದ ನಮ್ಮ ಜೊತೆ ಬೆಸೆದುಕೊಂಡಂತ ಶ್ರೋತೃಗಳು ಬಹಳ ಹೃದಯದಲ್ಲಿಯೇ ಇರುವಂತಹ ದೇವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಇವತ್ತ ನೀವು ಸಾಕಷ್ಟು ಜನರ ಜೊತೆಗೆ ಸಂದರ್ಶನ ಮಾಡಿದವರು, ಇವತ್ತು ನಿಮ್ಮ ಮಾತುಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸುಯೋಗ ನಿಮಗೆ. ಇನ್ನೂ ಹಂಚಿಕೊಳ್ಳಿಕ್ಕೆ ಬಹಳ ಅದ, ಆದ್ರೆ ಸಮಯದ ಮಿತಿ. ಹಂಗಾಗಿ ಇಷ್ಟೊತ್ತು ತಾವು ತಮ್ಮ ಬಹಳ ವಿಶಿಷ್ಟವಾದ ಅನುಭವಗಳನ್ನ, ಜೀವನ ಕಟ್ಟಿಕೊಟ್ಟಂತಹ ಆಕಾಶವಾಣಿಯ ಬಗ್ಗೆ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನನಗೆ ಈ ಆಕಾಶವಾಣಿವರೆಗೂ ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು, ಜೊತೆಗೆ ನನ್ನ ಮತ್ತೆ ಎಲ್ಲ ನೆನಪುಗಳನ್ನ ತಾಜಾ ಮಾಡಿಕೊಟ್ರಿ. ಇದೇ ನೆನಪಿನಲ್ಲಿ ಉಳಿದ ಆಯುಷ ಬದುಕಲಿಕ್ಕೂ ಶಕ್ತಿ ಸಿಕ್ತು ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ನಮಸ್ಕಾರ.
4: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಾಯಾ ರಾಮನ್, ನೆರವು ಅನಂತ್ ಪಾಟೀಲ್ ಹಾಗೂ ನವೀನ್ ಮಹಾಲೆ.
5: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
6: ಆಕಾಶವಾಣಿ ಧಾರವಾಡ.
7: 35 years of clinical excellence with compassion.

0: from life-saving emergencies to advanced cardiac and multi-specialty expertise.
1: Bengaluru has placed its trust in one name.
0: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
2: Iga, Karnataka Shastriya Sankitadalli, Kundakudi Vaidyanathanavara ವೈಲಿನ್ ವಾದನ. ಪಕ್ಕವಾದ್ಯದಲ್ಲಿ ಇವರೊಂದಿಗೆ ಮೃದಂಗಂ ಡಿಎಂ ಗಣಪತಿ, ಖಂಜೀರ ಟಿ ದಕ್ಷಿಣಾಮೂರ್ತಿ, ಘಟಂ ತ್ರಿಚಿಕುಮಾರ್, ಮೋರ್ಸಿಂಗ್ ಎಂ ರಾಜಾರಾಮನ್. ಮೊದಲಿಗೆ ಕೇಳೋಣ ಪಂತುವರಾಳಿ ರಾಗ ಆದಿತಾಳ.

ಕುಂದಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಇವರೊಂದಿಗಿದ್ದವರು ಮೃದಂಗಂ ಡಿಎಂ ಗಣಪತಿ, ಖಂಜೀರ ಟಿ ದಕ್ಷಿಣಾಮೂರ್ತಿ, ಘಟಂ ತ್ರಿಚಿ ಕುಮಾರ್ ಮತ್ತು ಮೋರ್ಸಿಂಗ್ ಎಂ ರಾಜಾರಾಮನ್. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಆತಂಕವಾದ್.

0: ಆಕಾಶವಾಣಿ ಬೆಂಗಳೂರು ಸರಿಯಾಗಿ 11:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು: ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು,

6:35ಕ್ಕೆ ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50ಕ್ಕೆ KLS VDIT ಹಳಿಯಾಳ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗೆ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್. 7:15ಕ್ಕೆ ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 8:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಲ್ಪನಾ ಜೋಕರ್ಕರ್ ಅವರ ಗಾಯನ. 9:00ಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 9:05ಕ್ಕೆ ಜ್ಯೋತಿ ನಿಲೋಪಂತ್ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಕನ್ನಡ ಗೀತ ರಾಮಾಯಣ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ಜನಪದ ಸಂಗೀತದಲ್ಲಿ ಧಾರವಾಡದ ವಿಶ್ವೇಶ್ವರಿ ಬಿ ಹಿರೇಮಠ್ ಮತ್ತು ಸಂಗಡಿಗರಿಂದ ಕೃಷ್ಣ ಪಾರಿಜಾತ. 11:00ಗೆ ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ. ಈಗ ಸಮಯ 11:06. ಇಲ್ಲಿಗೆ ಈ ಪ್ರಸಾರ ಕಾರ್ಯ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ನಾಳೆಯ ಪ್ರಸಾರ ಬೆಳಿಗ್ಗೆ 5:55ಕ್ಕೆ ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುವುದು. ಇನ್ನು ಮುಂದೆ 11:10 FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇನ್ನು ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.